0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೆಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳ 27 ತಾರೀಕು ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ವಚನ ವಾಹಿನಿ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ವಾರದ ಕಥೆ ನಮ್ಮ ಕೇಳುಗರ ಜೊತೆ, 8:00 ಅರಿವೇ ಗುರು ಕಾರ್ಯಕ್ರಮ ಹಾಗೂ 8:30 ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ. ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗಸ್ಥ ಮಹಿಳೆಯರಲ್ಲಿ 77% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೇವಲ 12% ಭೂಮಿ ಮತ್ತು 14% ಹಿಡುವಳಿಗಳು ಮಾತ್ರ ಮಹಿಳೆಯರ ಹೆಸರಿನಲ್ಲಿದೆ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, 15 ಲಕ್ಷಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆಯಿರುವ 4 ದಿನಗಳ ಕೃಷಿ ಮೇಳದಲ್ಲಿ ಪಶುಸಂಗೋಪನೆ, ರೈತರ ಆವಿಷ್ಕಾರಗಳು ಹಾಗೂ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
1: 1000 ಮಹಿಳೆಯರಲ್ಲಿ ಕೇವಲ 2 ಮಾತ್ರ ಔಪಚಾರಿಕವಾಗಿ ಕೃಷಿ ತರಬೇತಿ ಪಡೆದಿದ್ದಾರೆ. ಇದು ಕೇವಲ ಅನ್ಯಾಯವಲ್ಲ, ಇದು ದೇಶದ ನಷ್ಟ. ಇದು ಅಂದ್ರೆ ಮಹಿಳೆಗೆ ಹೂಡಿಕೆ ಮಾಡುವುದು ದಾನವಲ್ಲ, ಅದು ದೇಶದ ಅತ್ಯುತ್ತಮ ಹೂಡಿಕೆ. ನಮ್ಮ ಈ ಸ್ವಸಹಾಯ ಗುಂಪುಗಳು ಇದಕ್ಕೆ ಸಾಕ್ಷಿ. 10 ರೂಪಾಯಿ ಉಳಿತಾಯದಿಂದ ಆರಂಭವಾದಂತ ಅಕ್ಕಂದಿರು ಇಂದು ಹಾಲು ಘಟಕ, ಆಹಾರ ಸಂಸ್ಕರಣೆ, ರೊಟ್ಟಿ, ಚಂದ್ಪುಡಿ ಉದ್ಯಮ ನಡೆಸುತ್ತಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಪ್ರದೇಶದಲ್ಲಿ ತಂದಿಟ್ಟಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತರು ಮಳೆಯನ್ನು ನಂಬಿ ಬಿತ್ತುತ್ತಾರೆ. ಜೊತೆಗೆ ಹಸು, ಕುರಿ, ಕೋಳಿ ಸಾಗಾಣಿಕೆ ನಮ್ಮ ಎಲ್ಲರ ವಿಮೆ ಇದು. ಇವುಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವುದು ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಮೇಳದಲ್ಲಿ ಹೆಚ್ಚು ಸಂಗೋಪನೆ ಮತ್ತು ಮೇವಿನ ತಾಂತ್ರಿಕತೆ, ರೈತರ ಆವಿಷ್ಕಾರಗಳು, ಕೃಷಿ ಸ್ಮಾರ್ಟ್ ಆಪ್ಗಳು, ರೈತ ವಿಜ್ಞಾನ ಸಂವಾದ ಎಲ್ಲ ಒಂದೇ ಸೂರಿನಡಿ ಇವತ್ತು ಬದುವಿನವರೆಗೆ ತಲುಪಿಸಿದ್ದಾರೆ. ಮೊಬೈಲ್ನಲ್ಲಿ ಹವಾಮಾನ ನೋಡಿ, ದ್ರೋಣದಲ್ಲಿ ಔಷಧವನ್ನು ಸಿಂಪಡಿಸಿ, ಆನ್ಲೈನ್ನಲ್ಲಿ ಬೆಳೆ ಮಾರುವ ಕಾಲ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿಸಬಹುದು.
0: ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ವಿಶ್ವ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆಯ ಒಂದು ಉಪಕ್ರಮ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಹಂಪಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮ್ಮ ದೇಶದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಉದ್ಯೋಗವನ್ನು ಸೃಷ್ಟಿಸುವ ದೇಹ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಲಾಗಿದೆ. ಹಂಪಿಯು ವಿಶ್ವ ಪರಂಪರಾ ತಾಣವಾಗಿದ್ದು ಪ್ರತಿ ವರ್ಷ 5-6 ಲಕ್ಷ ಜನ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಾರೆ. ಹಂಪಿಯಲ್ಲಿ ಟ್ರಾವೆಲ್ ನೂಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ, ಪ್ರವಾಸದಿಂದ ಉತ್ತಮವಾದಂತಹ ಜ್ಞಾನಾರ್ಜನೆ ಮತ್ತು ಶ್ರೀಮಂತ ಪರಂಪರೆ ಸಂಸ್ಕೃತಿ ಕಲೆಯನ್ನು ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿದೆ.
0: ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ರಥಬೀದಿ ಎದುರು ಬಸವಣ್ಣ ದೇವಸ್ಥಾನದಲ್ಲಿ ಸ್ವಚ್ಛತಾ ಶ್ರಮದಾನ ಜರುಗಿತು. ಕೊಂಕಣ ರೈಲ್ವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಪಾಕ್ಷಿಕ ಆಯೋಜಿಸಿತ್ತು. ಹಿರಿಯ ವಿಭಾಗೀಯ ಅಭಿಯಂತರ ಉದಯ್ ಭಾಸ್ಕರ್ ಹಾಗೂ ಹಿರಿಯ ವಾಣಿಜ್ಯ ಮೇಲ್ವಿಚಾರಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ 32 ಜನ ಸಿಬ್ಬಂದಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಅಂದಾಜು 1500 ಕಿಲೋದಷ್ಟು ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ್ದಾಗಿ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸುಧಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4ನೇ ಭಾನುವಾರ ವಿಶ್ವ ನದಿಗಳ ದಿನಾಚರಣೆ. ವಿಶ್ವಾದ್ಯಂತ ನದಿಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜವಾಬ್ದಾರಿಯುತ ನಿರ್ವಹಣೆಯ ಮನೋಭಾವವನ್ನು ಉದ್ದೀಪಿಸಲು ಈ ದಿನ ಮೀಸಲಿದೆ. ವಿಶ್ವ ನದಿಗಳ ದಿನ ಜಗತ್ತಿನ ಜಲಮಾರ್ಗಗಳ ಆಚರಣೆಯಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಕಾಲಿಕ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಗೆ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಎಂ ರಜನಿ ಹೇಳಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಪ್ರಥಮ ರಾಜ್ಯ ಮಟ್ಟದ ಸಿಎಂಇ ವಿಕಿರಣ 26 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಹಾಗೂ ಸುಧಾರಿತ ಇಮೇಜಿಂಗ್ ತಂತ್ರಜ್ಞಾನ ಆರೋಗ್ಯಾಕಾಂಕ್ಷಿಗಳಿಗೆ ತ್ವರಿತ ಹಾಗೂ ನಿಖರ ಚಿಕಿತ್ಸೆ ನೀಡಲು ನೆರವಾಗುತ್ತಿದೆ ಎಂದರು. 2030 ಒಳಗೆ ಮಲೇರಿಯಾ ಕೊನೆಗಾಣಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ. ಹೊಸದಿಲ್ಲಿಯ ಕೇಂದ್ರ ಆರೋಗ್ಯ ಸಚಿವಾಲಯದ ಡಾ ಕಲ್ಪನಾ ಬರೋವಾ ನೇತೃತ್ವದ ತಂಡ ಕೊಡಗು ಜಿಲ್ಲೆಯ ವಿವಿಧೆಡೆ ತೆರಳಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಕೈಗೊಂಡಿತು. ಮಲೇರಿಯಾ ಮುಕ್ತವಾಗಲು ಕಳೆದ 5 ವರ್ಷಗಳಿಂದ ಅನುಸರಿಸಿರುವ ದಾಖಲಾತಿ ನಿರ್ವಹಣೆ ಮತ್ತು ರೋಗಿಗಳ ಚಿಕಿತ್ಸಾ ಅನುಸರಣೆ ಪರಿಶೀಲಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ತನ್ನಿಮಿತ್ತ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2021 ಅಕ್ಟೋಬರ್ 13 ಪಿಎಂ ಗತಿಶಕ್ತಿ ರಾಷ್ಟ್ರೀಯ ಬಹುಮಾದರಿ ಸಂಪರ್ಕ ಮಹಾಯೋಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಒಂದೇ ಸಮಗ್ರ ವ್ಯವಸ್ಥೆಯಡಿ ಯೋಜಿಸುವ ಮಹತ್ವಾಕಾಂಕ್ಷಿ ಉಪಕ್ರಮ ಪಿಎಂ ಗತಿಶಕ್ತಿ. ಪಿಎಂ ಗತಿಶಕ್ತಿ ಯೋಜನೆ ಅಡಿ ಒಟ್ಟು 58 ಸಚಿವಾಲಯಗಳು ಮತ್ತು ಇಲಾಖೆಗಳು, 1702 ಹೆಚ್ಚು ಯೋಜನೆಗಳು, 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಸ್ವಾಧೀನ, ಪಾರಿಸಾರಿಕ ಅನುಮತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ, ದತ್ತಾಂಶದ ನಿಖರತೆ ಹಾಗೂ ಕಾಮಗಾರಿಗಳ ಕಾಲಮಿತಿ ಅನುಷ್ಠಾನ ಖಾತ್ರಿ ಪಿಎಂ ಗತಿಶಕ್ತಿ ಯೋಜನೆಯ ವೈಶಿಷ್ಟ್ಯವಾಗಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 138ನೇ ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗದುಗಿನ ಶ್ರೀರಾಮನಗರದ ಸುಡಗಾಡ್ ಸಿದ್ದರ ಸಮುದಾಯ ಭವನದಲ್ಲಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಶಿಶುಗಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಪೋಷಣ್ ವಾಟಿಕಾ ಯೋಜನೆ ಅಡಿ ಅಂಗನವಾಡಿ ಆವರಣದಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ನಡೆಯಿತು. ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಬೈಲುಕುಪ್ಪೆಯ ಬೌದ್ಧ ಭಿಕ್ಕುಗಳಿಗೆ ಆಹ್ವಾನ ನೀಡಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 125ನೇ ಸರ್ವಸದಸ್ಯರ ವಾರ್ಷಿಕ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕಿನ್ನರ ಗ್ರಾಮದ ಉಪ್ಪು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಯೋಜನೆ ರೂಪಿಸಲು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ. ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯ ಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:16. ಇನ್ನೀಗ ಸಿಕೆ ತಾರಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ನೃತ್ಯ ಸರಸ್ವತಿ ಸತ್ಯಲೋಕ ವಿಭೂತಿ, ಡಿವಿಜಿಯವರ ರಚನೆ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಸಾರ್ಥಕ ಕಾರ್ಯದ ಮರೆಯ ಅಪಾಯ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದಲೆ.
1: ಕರುಣಾಳು ಬಾಬೆಳಕೆಗೆ
2: ಒಳಪಡಿಸ್ತಾ ಇದ್ರು. ಹೀಗಾಗಿ ಅನೇಕ ಜನ ಹೊರ ಪ್ರಪಂಚಕ್ಕೆ ಕಾಣಿಸದಂತೆ ಭೂಗತರಾಗ್ತಾ ಇದ್ರು. ಒಂದು ದಿನ ಅಲ್ಗಿತಾಳ ಮಗನಿಗೆ ಕಾವಿನಿಂದ ಮೈಮೇಲೆಲ್ಲ ಗುಳ್ಳೆಗಳೆದ್ದಿದ್ದವು. ಅವನನ್ನು ಒಂದು ಬೇರೆ ಕೊಠಡಿಯಲ್ಲಿ ಮಲಗಿಸಲಾಗಿತ್ತು. ಆಹ ಅಪ್ಪಳಿಸಿತು. ಔಹಾರಿದ ತಾಯಿ ಕ್ಷಣದಲ್ಲಿ ಆ ಸ್ಥಳಕ್ಕೆ ಬಂದಳು. ಆಂಬ್ಯುಲೆನ್ಸ್ ಬಂದಿತ್ತು. ತಕ್ಷಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಬಾಲಕನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಎರಡು ದಿನಗಳ ಸತತ ಪ್ರಯತ್ನದಿಂದ ಅವನ ಪ್ರಾಣವನ್ನು ಉಳಿಸಲು ವೈದ್ಯರು ಸಮರ್ಥರಾದರು. ಅವನ ಎಡಗೈಯನ್ನ ಉಳಿಸುವುದು ಸಾಧ್ಯವಿಲ್ಲವೆಂದ್ರು. ಅವನ ಕೈಯನ್ನು ಕತ್ತರಿಸಿ ತೆಗೆಯದಿದ್ದರೆ ಜೀವಕ್ಕೆ ಅಪಾಯವೆಂದು ಒಪ್ಪಿಸಿ ನಾಲ್ಕು ದಿನಗಳ ನಂತರ ಶಸ್ತ್ರಚಿಕಿತ್ಸೆಯನ್ನ ನಿರ್ಧರಿಸಿದ್ರು. ಪುಟ್ಟ ಸುಂದರ ಬಾಲಕ ಕೈ ಕಳೆದುಕೊಳ್ಳುವುದನ್ನ ನೆನೆದು ಚಿಂತಿಸುತ್ತಾ ಅಲ್ಗೀತಾ ವಾರ್ಡಿನಲ್ಲಿ ಕುಳಿತಾಗ ಒಬ್ಬ ನರ್ಸ್ ಅಲ್ಲಿಗೆ ಬಂದ್ರು. ಅಲ್ಗೀತಾ, ಈ ವಿಷಯ ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನನಗೊಬ್ಬ ವೈದ್ಯ ಗೊತ್ತು, ಆತ ಮಾತ್ರ ನಿಮ್ಮ ಮಗುವಿನ ಕೈ ಉಳಿಸಬಲ್ಲ. ಆದರೆ ಆತ ತನಿಖೆಗೆ ಹೆದರಿ ಭೂಗತನಾಗಿದ್ದಾನೆ. ನನಗೆ ಅವನ ಪರಿಚಯವಿದೆ, ಕೇಳಿ ನೋಡ್ತೇನೆ ಅಂದ್ಲು. ಅಲ್ಗೀತಾ ಕೈ ಮುಗಿದು ಪ್ರಯತ್ನಿಸು ಅಂತ ಹೇಳಿದ್ಲು. ಮರುದಿನ ಒಬ್ಬ ಭಿಕ್ಷುಕನ ತರಹದ ವ್ಯಕ್ತಿ ಆಸ್ಪತ್ರೆಗೆ ಬಂದು ಅಲ್ಗೀತಾಳನ್ನ ಕಂಡು, ನಾನೇ ಆ ವೈದ್ಯ, ಮಗುವನ್ನ ಪರೀಕ್ಷಿಸ್ತೇನೆ, ಆದರೆ ಈ ವಿಷಯ ಅತ್ಯಂತ ಗೌಪ್ಯವಾಗಿರಬೇಕು ಎಂದು ಮಗುವನ್ನು ಪರೀಕ್ಷೆ ಮಾಡ್ದ. ಅವನ ಕೈಯನ್ನ ಉಳಿಸಬಹುದು ಅಂದ. ಎರಡು ದಿನಕ್ಕೆ ಶಸ್ತ್ರಚಿಕಿತ್ಸೆ ನಿರ್ಧರಿಸಿದ್ರು. ಆತ ಎರಡು ದಿನ ಆಪರೇಷನ್ ಥಿಯೇಟರ್ ಇಂದ ಹೊರಗೆ ಬರದೆ ನಾಲ್ಕು ಬಾರಿ ಶಸ್ತ್ರಚಿಕಿತ್ಸೆ ಮಾಡ್ದ. ರಾತ್ರಿಯೇ ಅಲ್ಲಿಂದ ಕಣ್ಮರೆಯಾದ. ಈ ಮಗು ಚೇತರಿಸ್ಕೊಳ್ತು. ಪತ್ರಿಕೆಗಳು ಅದನ್ನ ವೈದ್ಯಕೀಯ ಇತಿಹಾಸದ ಪವಾಡ ಅಂತ ವರ್ಣಿಸಿದ್ರು.

ಯಾರು ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿರಬಹುದು ಎಂಬ ವಿಷಯ ತುಂಬಾ ಚರ್ಚೆಯಾಯ್ತು. ಇಂಥ ಪವಾಡ ಸದೃಶ್ಯ ಚಿಕಿತ್ಸೆಯನ್ನು ಮಾಡುವ ಶಕ್ತಿ ಇರೋದು ಒಬ್ಬನೇ ವೈದ್ಯನಿಗೆ, ಆದ್ರೆ ಈಗ ಆತ ಭೂಗತನಾಗಿದ್ದಾನೆ ಎಂದು ಕಂಡುಹಿಡಿದ್ರು. ನಂತರ 3 ದಿನಗಳಲ್ಲಿ ಆತನ ಬಂಧನವಾಯಿತು. ಕೋರ್ಟಿನಲ್ಲಿ ತೀವ್ರ ತನಿಖೆಯಾಗಿ ಆ ವೈದ್ಯನಿಗೆ 5 ವರ್ಷಗಳ ಉಗ್ರ ಜೈಲು ಶಿಕ್ಷೆ ವಿಧಿಸಲಾಯಿತು. ಕೃತಜ್ಞತಳಾದ ತಾಯಿ ಅಲ್ಗೀತಾ ಕೋರ್ಟಿಗೆ ಹೋಗಿ ವೈದ್ಯರನ್ನು ಜೈಲಿಗೆ ಕರೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ನಿಲ್ಲಿಸಿ ಕಣ್ಣೀರು ದುಂಬಿ ಕೇಳಿದ್ಲು, ಸರ್, ನಿಮ್ಮ ಬಂಧನದ ಸಾಧ್ಯತೆ ಗೊತ್ತಿದ್ದು ನೀವು ನನ್ನ ಮಗನ ಶಸ್ತ್ರಚಿಕಿತ್ಸೆಗೆ ಏಕೆ ಒಪ್ಕೊಂಡು ಬಂದ್ರಿ? ಎಂಥ ಅಪಾಯವನ್ನ ಮೈಮೇಲೆ ಹಾಕೊಂಡ್ರಿ? ಅದಕ್ಕೆ ಆ ವೈದ್ಯ ನಕ್ಕು ಹೇಳಿದ, ಒಳ್ಳೆಯ ಸಾರ್ಥಕ ಕೆಲಸ ಮಾಡಬೇಕಾದ್ರೆ ಅಪಾಯಗಳು ಇದ್ದೇ ಇರುತ್ತೆ, ಅವುಗಳಿಗೆ ಹೆದರ್ಕೊಂಡು ನನ್ನ ಕರ್ತವ್ಯವನ್ನ ಮರೀಲೆ ಅಂತ ಕೇಳಿದ್ರಲ್ಲ ಸ್ನೇಹಿತರೆ, ಹೀಗೆ ಅಪಾಯವನ್ನ ಎದುರಿಸಿಯೇ ಮಾಡಿದ ಸಾರ್ಥಕ ಕೆಲಸಗಳು ಜೀವಕ್ಕೆ ಧನ್ಯತೆಯನ್ನ ನೀಡೋದ್ರ ಜೊತೆಗೆ ಅವು ಮತ್ತಷ್ಟು ಜೀವಗಳಿಗೆ ಮಾದರಿಯಾಗುತ್ತೆ.

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದಲ್ಲಿ ಸಾರ್ಥಕ ಕಾರ್ಯದ ಮರೆಯ ಅಪಾಯ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸೊಡ್ಡಳ ಬಾಚರಸರವರ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜುರವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.

ಶಕ 12ನೇ ಶತಮಾನದಲ್ಲಿದ್ದ ಮತ್ತೊಬ್ಬ ವಚನಕಾರ ಸೊಡ್ಡಳ ಬಾಚರಸ. ಸೊಡ್ಡಳ ಬಾಚರಸರು ಮಾಡುತ್ತಿದ್ದ ಕಸುಬು ಯಾವುದು ಅಂದ್ರೆ, ಕಲ್ಯಾಣ ನಗರದ ಬಿಜ್ಜಳನ ಅರಮನೆಯ ಕಣಜದಿಂದ ಧಾನ್ಯವನ್ನು ಅರೆದುಕೊಡುವ ಮತ್ತು ಕೊಟ್ಟದ್ದರ ಲೆಕ್ಕವನ್ನು ಬರೆದುಕೊಳ್ಳುವ ಕರ್ಣಿಕರಾಗಿದ್ದರು. ಇವರ ವಚನಗಳು 108 ವಚನಗಳು ಇದುವರೆಗೆ ನಮಗೆ ದೊರಕಿವೆ. ಇವರ ವಚನಗಳ ಅಂಕಿತ ನಾಮ ದೇವರಾಯ ಸೊಡ್ಡಳ, ಕೆಲವು ವಚನಗಳಲ್ಲಿ ಮಹಾದಾನಿ ಸೊಡ್ಡಳ ಅಂತಕ್ಕಂತ ಹೆಸರುಗಳು ಬಂದಿದೆ. ಸೊಡ್ಡಳ ಎಂಬ ಪದಕ್ಕೆ ಶಿವ ಈಶ್ವರ ಎಂಬ ಅರ್ಥವಿದೆ. ಸೊಡ್ಡಳ ಬಾಚರಸರ ವಚನದ ಸಾಲು. ವಚನದ ರಚನೆಯ ನುಡಿವ ಬರುಬಾಯ ಬುಂಜಕರೆಲ್ಲ ಭಕ್ತರಪ್ಪರೆ ಅಯ್ಯ. ವಚನದ ರಚನೆಯ ನುಡಿವ ಬರುಬಾಯ ಬುಂಜಕರೆಲ್ಲ ಭಕ್ತರಪ್ಪರೆ ಅಯ್ಯ. ನೋಡಿ, 12ನೇ ಶತಮಾನದಲ್ಲೇ ಶಿವಶರಣರಲ್ಲೇ ಕೆಲವರು ಮಾಡುತ್ತಿದ್ದಂತಹ ಅವರ ನಡೆನುಡಿಗಳಲ್ಲಿ ಕಂಡು ಬರತಕ್ಕಂತ ವೈರುಧ್ಯವನ್ನು ಗಮನಿಸಿ ಈ ಮಾತನ್ನ ಸೊಡ್ಡಳ ಬಾಚರಿಸಿರ್ತಾರೆ. ಅಣ್ಣ ಅಪ್ಪ, ವಚನದ ರಚನೆಯ ನುಡಿವ, ವಚನದ ರಚನೆ ಅಂದ್ರೆ ಸುಳ್ಳು ನುಡಿಗಳನ್ನ ಶಿವಶರಣ ಶರಣೆಯರು ರಚನೆ ಮಾಡಿರತಕ್ಕಂತ ವಚನಗಳ ಆ ಸಾಲುಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಅಯ್ಯೋ ಎಂದೆಡೆ ಸ್ವರ್ಗ, ಎಲ್ಲವೋ ಎಂದೆಡೆ ನರಕ, ಬಸವಣ್ಣರ ಮಾತುಗಳನ್ನ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಅನ್ನತಕ್ಕಂತ ಅಲ್ಲಮ್ಮನ ವಚನಗಳನ್ನ, ಅಥವಾ ಇವನಾರವ ಇವನಾರವ ಇವನಾರವ ಎನ್ನದಿರಯ್ಯ ಅನ್ನತಕ್ಕಂತ ಅನೇಕ ವಚನದ ಸಾಲುಗಳನ್ನ ಎತ್ಕೊಂಡು ನೀವು ನುಡಿವ ಬರುಬಾಯ ಬುಂಜಕರು ಅಂದಿರ. ಅಪ್ಪ, ನೀವೆಲ್ಲ ಅದನ್ನ ಅರ್ತುಕೊಂಡು ವಚನಗಳಲ್ಲಿ ಹೇಳಿರುವಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಡೆನುಡಿಗಳನ್ನ ಅರ್ತುಕೊಂಡು ನಡೆನುಡಿ ಒಂದಾಗಿ ಬಾಳಬೇಕು ಅನ್ನತಕ್ಕಂಥ ಆ ಮಾತನ್ನ ಅರ್ಥ ಮಾಡ್ಕೊಳ್ದೆ ಬರೀ ನುಡಿಯನ್ನ ಆಡ್ತಾ ಇದ್ದೀರಿ. ಬರುಬಾಯ ಬುಂಜಕರು, ಬುಂಜಕ ಅಂದ್ರೆ ತಿನ್ನುವವನು ಕಬಳಿಸುವವನು. ಇಲ್ಲಿ ಆಹಾರ ನುಂಗ್ತಾ ಇಲ್ಲ ಇವರು, ವಚನಗಳನ್ನೇ ನುಂಗ್ಕೊಂಡವ್ರೆ. ಅಂದ್ರೆ ವಚನಗಳನ್ನ ಏನು ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಬರುಬಾಯ ಬುಂಜಕರು, ಬರುಬಾಯಿ ಅಂದ್ರೆ ಕಾರ್ಯರೂಪಕ್ಕೆ ಬಾರದ ಮಾತುಗಳು, ಸುಮ್ಮನೆ ಮಾತಾಡ್ತಾ ಇರ್ತಕ್ಕಂಥದ್ದು. ಬರುಬಾಯ ಬುಂಜಕರು ಅಂದ್ರೆ ಜೀವನದಲ್ಲಿ ಒಂದಾದರೂ ಒಳ್ಳೆಯ ಕೆಲಸವನ್ನು ಮಾಡದೆ ಕೇವಲ ಮಾತಿನ ಮೋಡಿಯಿಂದಲೇ ವಚನಗಳನ್ನ ಅತ್ಯಂತ ಬಹಳ ಸುಶ್ರಾವ್ಯವಾದ ರೀತಿಯಲ್ಲಿ ಹೇಳುವುದರಿಂದಲೇ ಜನರನ್ನು ವಂಚಿಸಿ ಹೊಟ್ಟೆಯನ್ನ ಹೊರೆದುಕೊಳ್ಳುವವರು ಇವರನ್ನ ಬರುಬಾಯ ಬುಂಜಕರು. ಬರೀ ಮಾತಿನ ಮಲ್ಲರು, ವಚನಗಳನ್ನ ಅತ್ಯಂತ ಬಹಳ ಸುಂದರವಾಗಿ ಕಲಾತ್ಮಕವಾಗಿ ಹೇಳ್ತಾ ಇದ್ದಾರೆ ಹೊರತು ಅವುಗಳ ಆಶಯವನ್ನ ಅರ್ಥ ಮಾಡಿಕೊಂಡು ತಮ್ಮ ನಡೆಯಲ್ಲಿ ಅದನ್ನ ತಂದಿಲ್ಲ. ಬರುಬಾಯ ಬುಂಜಕರೆಲ್ಲ ಭಕ್ತರು ಅಪ್ಪರೆ ಅಯ್ಯ. ಕೇವಲ ವಚನಗಳನ್ನ ಇಂಪಾಗಿ ನುಡಿದ ಮಾತ್ರಕ್ಕೆ, ಸುಶ್ರಾವ್ಯವಾಗಿ ಹಾಡಿದ ಮಾತ್ರಕ್ಕೆ ಅವರು ಭಕ್ತರಾಗ್ತಾರಪ್ಪ. ಭಕ್ತರು ಅಪ್ಪರೆ ಅಯ್ಯ. ಯಾರು ಭಕ್ತರು? ಒಳ್ಳೆಯ ನಡೆ ನುಡಿ ಇರುವವನು ಭಕ್ತ. ಒಳ್ಳೆಯ ನಡೆನುಡಿ ಅಂದ್ರೆ ಯಾವುದು? ವ್ಯಕ್ತಿ ತನ್ನ ನಡೆನುಡಿಯಿಂದ ತನ್ನ ಒಳಿತನ್ನ ತನ್ನ ಕುಟುಂಬದ ಒಳಿತನ್ನ ಮಾಡಿಕೊಳ್ಳುವಂತೆಯೇ ಸಹಮಾನವರ ಸಮಾಜದ ಒಳಿತನ್ನ ಮಾಡಿಕೊಳ್ಳುವಂತ ನಡೆನುಡಿಗಳು ಉಳ್ಳವನು ಮಾತ್ರ ಭಕ್ತ. ಬರೀ ಮಾತಾಡುವರೆಲ್ಲ ಭಕ್ತರಪ್ಪರೇ ಅಪ್ಪರೇ ಆಗುತ್ತಾರೆಯೇ ಅಯ್ಯ. ಶಿವಶರಣ ಶರಣೆಯರು ವಚನದಲ್ಲಿ ಹೇಳಿರುವ ಒಳ್ಳೆಯ ನಡೆನುಡಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳದೆ ಮಾತಿನ ಚಪಲಕ್ಕಾಗಿಯೋ ಇಲ್ಲವೇ ಹೊಟ್ಟೆಯ ಪಾಡಿಗಾಗಿಯೋ ವಚನದ ಸಂಗತಿಗಳನ್ನ ಇತರರ ಮುಂದೆ ಹಾಡಿ ಹೋಗಲು ವ್ಯಕ್ತಿಗಳು ಎಂದಿಗೂ ಶಿವನ ಒಲಿವಿಗೆ ಪಾತ್ರರಾದರು ಅವರೆಂದಿಗೂ ಶಿವಭಕ್ತರಲ್ಲ. ವಚನದ ರಚನೆಯ ನುಡಿವ ಬರುಬಾಯ ಬುಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ.

0: ಕಳ್ಳಂಗೆ ಕತ್ತಲೆಯಲ್ಲದೆ ಬೆಳಗು ಸಮನಿಸುವುದೇ. ನೋಡಿ, ಕಳ್ಳ ಕಳುವ, ಕಳ್ಳ ಕಳುವ ಅಂದ್ರೆ ಕಳ್ಳತನ ಮಾಡುವ, ಪರರ ಆಸ್ತಿ ಒಡವೆ ವಸ್ತು ಮಾನ ಪ್ರಾಣಗಳನ್ನೇ ಅಪಹರಿಸುವಂತ ಕಳ್ಳನಿಗೆ ಕತ್ತಲೆಯಲ್ಲದೆ ಬೆಳಗು ಸಮನಿಸುವುದೇ. ನೋಡಿ, ಅವನು ಯಾವುದು ಕತ್ತಲೆ ಬೇಕು, ಯಾಕಂದ್ರೆ ಯಾರು ಕಾಣದ ಸಮಯದಲ್ಲಿ ತಾನೊಬ್ಬನೇ ನುಗ್ಗಿ ಪರರ ಒಡವೆ ವಸ್ತುಗಳನ್ನು ಕದಿಯುವಂತ ಕಳ್ಳನಿಗೆ ಕತ್ತಲೆ ಬಹಳ ಮುಖ್ಯ. ಕತ್ತಲೆಯಲ್ಲದೆ ಬೆಳಗು, ಬೆಳಗು ಅಂದ್ರೆ ಸೂರ್ಯನು ಬೆಳಗುತ್ತಿರುವ ಆ ಕಾಲದಲ್ಲಿ, ಬೆಳಕು ಇರುವ ಕಾಲದಲ್ಲಿ ಹಗಲು ಸಮನಿಸುವುದೇ. ಸಮನಿಸುವಂತಂದ್ರೆ ಒಪ್ಪಿಗೆಯಾಗುವುದು, ಹೊಂದಿಕೊಳ್ಳುವುದು, ಮೆಚ್ಚುಗೆಯಾಗುವುದು, ಸೇರುವುದು. ಹಾಗಾದ್ರೆ ಇರುಳಿದಲ್ಲಿ ರಾತ್ರಿಯಲ್ಲಿ ಪರರ ಒಡವೆ ವಸ್ತುಗಳನ್ನ ಕದಿಯುವ ಕಸುವನ್ನೇ ತನ್ನ ಜೀವನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಕಳ್ಳನಿಗೆ ಹಗಲೊತ್ತಾಗುವುದಿಲ್ಲ. ಅವನಿಗೇನಿದ್ರು ರಾತ್ರಿಯೇ ಬೇಕು, ಹಗಲನ್ನ ಕಂಡ್ರೆ ಅವನಿಗಾಗುದಿಲ್ಲ. ನೋಡಿ, ಅದನ್ನ ಒಂದು ರೂಪಕವನ್ನಾಗಿ ಮಾಡಿಕೊಂಡವರೆ. ಕಳ್ಳತನವನ್ನೇ ತನ್ನ ಕಸುಬನ್ನಾಗಿ ಮಾಡಿಕೊಂಡಿರುವ ಕಳ್ಳನಿಗೆ ಕತ್ತಲೆಯು ಮೆಚ್ಚುಗೆಯಾಗುತ್ತದೆಯೇ ಹೊರತು ಬೆಳಕಲ್ಲ. ಏಕೆಂದರೆ ಯಾರ ಕಣ್ಣಿಗೂ ಬೀಳದಂತೆ ಕಳ್ಳತನ ಮಾಡಲು ಕತ್ತಲೆಯು ನೆರವಾದರೆ ಬೆಳಕು ಅಡ್ಡಿಯಾಗುತ್ತದೆ. ಕಳ್ಳನ ವ್ಯಕ್ತಿತ್ವವನ್ನು ಸೂಚಿಸುವ ಈ ರೂಢಿಯನ್ನ ಒಂದು ರೂಪಕವನ್ನಾಗಿ ಬಳಸಲಾಗಿದೆ. ರೂಢಿ ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಬಗೆಯುವ ಕೆಟ್ಟ ನಡೆರೂಢಿಯುಳ್ಳ ವ್ಯಕ್ತಿಯು ಯಾರ ಜೊತೆ ಸಂಘ ಮಾಡ್ತಾನೆ? ತನ್ನಂತೆಯೇ ಕೆಟ್ಟತನವುಳ್ಳ ವ್ಯಕ್ತಿಯನ್ನು ಒಪ್ಪಿಕೊಳ್ಳುತ್ತಾನೆಯೇ ಹೊರತು ಒಳ್ಳೆಯತನವುಳ್ಳ ವ್ಯಕ್ತಿಯನ್ನು ಒಪ್ಪುವುದಿಲ್ಲ. ಏಕೆಂದರೆ ಕೆಟ್ಟ ಕೆಲಸವನ್ನ ತಡೆಯುವ ವ್ಯಕ್ತಿಯು ಕೆಟ್ಟ ನಡತೆಯುಳ್ಳವನ ಕಣ್ಣಿಗೆ ಹಗೆಯಂತೆ ಕಾಣುತ್ತಾನೆ. ನೋಡಿದ್ರೆ ಕಳ್ಳನಿಗೆ ಹೇಗೆ ಹಗಲು ಮೆಚ್ಚುಗೆ ಆಗುವುದಿಲ್ಲವೋ ಆ ರೀತಿ ಸಮಾಜವನ್ನು ವಂಚಿಸುವ, ಸಮಾಜಕ್ಕೆ ಕೇಡನ ಬಗೆಯುವ ವ್ಯಕ್ತಿಗೆ ಒಳ್ಳೆಯವರನ್ನು ಕಂಡ್ರೆ ಆಗಲ್ಲ. ಕಳುವ ಕಳ್ಳನಿಗೆ ಕತ್ತಲೆಯಲ್ಲದೆ ಬೆಳಗು ಸಮನಿಸುವುದೇ.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.

ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸೊಡ್ಡಳ ಬಾಚರಸಾರವರ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾ ಸಿಪಿ ನಾಗರಾಜು ಅವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ. ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಫರ್ ಅವರ ಯಶೋಗಾಥೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಫಿಲೋಮಿನಾರವರು.
1: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ವಾರದ ಕತೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ಅಮೆರಿಕದ ಒಕ್ಲಹೋಮಾ ನಗರ. ಆಕೆಯ ಹೆಸರು ಕ್ಲಾರಾ ಲೂಪರ್. ವೃತ್ತಿಯಿಂದ ಶಾಲಾ ಶಿಕ್ಷಕಿಯಾಗಿದ್ದ ಕ್ಲಾರಾಳಿಗೆ ಒಂದು ಸತ್ಯ ಚೆನ್ನಾಗಿ ಗೊತ್ತಿತ್ತು. ಮಕ್ಕಳನ್ನ ಅನ್ಯಾಯದಿಂದ ಮುಚ್ಚಿಟ್ಟು ರಕ್ಷಿಸಲು ಸಾಧ್ಯವಿಲ್ಲ. ಶಾಲೆಯ 4 ಗೋಡೆಗಳ ಮಧ್ಯೆ ಆ ಕಪ್ಪು ವರ್ಣದ ಮಕ್ಕಳು ಅಮೆರಿಕದ ಇತಿಹಾಸ, ಸಂವಿಧಾನ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಪಾಠಗಳನ್ನು ಕಂಠಪಾಠ ಮಾಡುತ್ತಿದ್ದರು. ದೇಶ ತಮಗೆ ನೀಡದ ಭರವಸೆಗಳ ಬಗ್ಗೆ ಹೆಮ್ಮೆಯಿಂದ ಓದುತ್ತಿದ್ದರು. ಆದರೆ ಶಾಲೆಯ ಗಂಟೆ ಬಾರಿಸಿ ಹೊರಗೆ ಬರುತ್ತಿದ್ದಂತೆ ಕ್ರೂರ ವಾಸ್ತವ ಅವರ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ಬೀದಿ ಬೀದಿಗಳಲ್ಲಿ ಬಿಳಿಯರಿಗೆ ಮಾತ್ರ ಎಂಬ ಬೋರ್ಡ್ಗಳು ರಾರಾಜಿಸುತ್ತಿದ್ದವು. ಅವರ ಹೆತ್ತವರನ್ನು ಹೋಟೆಲ್ಗಳಿಂದ ಹೊರದೂಡಲಾಗುತ್ತಿತ್ತು. ನೀವು ಈ ದೇಶದ ಪ್ರಜೆಗಳಾಗಿದ್ದರೂ ಇಲ್ಲಿಗೆ ಸೇರಬೇಕಾದವರಲ್ಲ ಎಂದು ಸಮಾಜ ಪ್ರತಿ ಹೆಜ್ಜೆಯಲ್ಲೂ ನೆನಪಿಸುತ್ತಿತ್ತು. ಪುಸ್ತಕದ ಪಾಠಕ್ಕೂ ಬದುಕಿನ ಕಹಿ ಸತ್ಯಕ್ಕೂ ಇರುವ ಈ ದುಟ್ಟ ಕಂದಕವನ್ನ ಕ್ಲಾರಾ ಗಮನಿಸಿದ್ಲು. ಆ ಕಂದಕವನ್ನೇ ತನ್ನ ಮುಂದಿನ ಪಾಠವನ್ನಾಗಿ ಮಾಡಲು ನಿರ್ಧರಿಸಿದ್ಲು. ಅನುಮತಿಗಾಗಿ ಕಾಯಬೇಡಿ, ಬದಲಾವಣೆಯನ್ನು ನೀವೇ ತನ್ನಿ ಎಂದು ತನ್ನ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ಲು. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಕಲರ್ಡ್ ಪೀಪಲ್, ಇದು ಅಮೆರಿಕದಲ್ಲಿ ಕಪ್ಪು ವರ್ಣೀಯರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ, ನಾಗರಿಕ ಸಮಾನತೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಅತ್ಯಂತ ಹಳೆಯ ಮತ್ತು ಪ್ರಮುಖ ನಾಗರಿಕ ಹಕ್ಕುಗಳ ಸಂಸ್ಥೆಯ ಯುವ ಮಂಡಳಿಯ ಸಲಹೆಗಾರ್ತಿಯಾಗಿ ಆಕೆ ತನ್ನ ಪ್ರೀತಿಯ ಮಕ್ಕಳನ್ನು ಈ ಹೋರಾಟಕ್ಕೆ ಸಜ್ಜುಗೊಳಿಸಿದ್ಲು. ಅದು ಸಾಮಾನ್ಯ ಸಿದ್ಧತೆಯಾಗಿರಲಿಲ್ಲ. ಸಿಟ್ಟು ನೆತ್ತಿಗೇರಿದಾಗಲೂ ಹೇಗೆ ಶಾಂತವಾಗಿರಬೇಕು, ಅವಮಾನಗಳು ಮೈ ಮೇಲೆ ಎರುಗಿದಾಗಲೂ ಹೇಗೆ ಧ್ವನಿ ಎತ್ತರಿಸದೆ ತಾಳ್ಮೆಯಿಂದಿರಬೇಕು, ಕಣ್ಣುಗಳಲ್ಲಿ ಘನತೆಯನ್ನು ಕಾಪಾಡಿಕೊಂಡು ಹೇಗೆ ನೆಟ್ಟಗೆ ಕುಳಿತುಕೊಳ್ಳಬೇಕು ಎಂದು ಆಕೆ ಮಕ್ಕಳಿಗೆ ಅಹಿಂಸೆಯ ಕಠಿಣ ಪಾಠಗಳನ್ನು ಕಲಿಸಿದ್ಲು. 1958 ಒಂದು ದಿನ ಕ್ಲಾರಾ ತನ್ನ ಮಕ್ಕಳನ್ನ ಕರೆದುಕೊಂಡು ಡೌನ್ ಟೌನ್ನಲ್ಲಿದ್ದ ಕಾರ್ಡ್ಸ್ ಡ್ರಗ್ ಸ್ಟೋರ್ ಎಂಬ ಹೋಟೆಲ್ಗೆ ಹೋದಳು. ಅಲ್ಲಿನ ಲಂಚ್ ಕೌಂಟರ್ನಲ್ಲಿ ಮಕ್ಕಳು ಸಾಲಾಗಿ ಕುಳಿತರು. ಅತ್ಯಂತ ವಿನಮ್ರವಾಗಿ ಕೇಳಿದ್ರು, ನಮಗೂ ಸ್ವಲ್ಪ ಆಹಾರ ಬೆಳೆಸ್ತೀರಾ? ಅಲ್ಲಿಂದ ಬಂದ ಉತ್ತರ ಇಲ್ಲ. ಕೆಲಸಗಾರರು ಮುಖ ತಿರುಗಿಸಿದ್ರು. ಗ್ರಾಹಕರು ಕೆರಳಿ ಕೆಂಡವಾದ್ರು. ನಮ್ಮ ಜಾಗದಲ್ಲಿ ಕುಳಿತುಕೊಳ್ಳಲು ಈ ಕಪ್ಪು ಮಕ್ಕಳಿಗೆ ಎಷ್ಟು ಧೈರ್ಯ ಎಂದು ಕೆಲವರು ಜಿಗುಪ್ಸೆಯಿಂದ ಹಂಗಿಸಿದ್ರು. ಆದರೆ ಆ ಮಕ್ಕಳು ವಾದಿಸಲಿಲ್ಲ, ಕೂಗಾಡಲಿಲ್ಲ, ಜಾಗದಿಂದ ಕದಲದೆ ಸೂರ್ಯ ಮುಳುಗುವವರೆಗೂ ಅಲ್ಲೇ ಕುಳಿತರು. ಮರುದಿನವೂ ಬಂದರು, ಅದರ ಮರುದಿನವೂ ಬಂದರು. ವಾರಗಳೇ ಹುರುಳಿದವು. ಅವರ ಈ ಮೌನ ಸಮಾಜದ ಆತ್ಮಸಾಕ್ಷಿಯನ್ನು ಚುಚ್ಚಲಾರಂಭಿಸಿತು. ಹಸಿದ ಮಗುವಿಗೆ ಒಂದು ಸ್ಯಾಂಡ್ವಿಚ್ ನಿರಾಕರಿಸುವ ವರ್ಣಭೇದ ನೀತಿ ಎಷ್ಟು ಕ್ರೂರ ಮತ್ತು ಅಮಾನವೀಯ ಎಂಬುದು ಇಡೀ ನಗರಕ್ಕೆ ಅರ್ಥವಾಗತೊಡಗಿತು. ವ್ಯಾಪಾರಿಗಳು, ಗ್ರಾಹಕರು, ಇಡೀ ಒಕ್ಲಹೋಮಾ ನಗರವೇ ಆ ಮಕ್ಕಳ ಶಾಂತ ಕಣ್ಣುಗಳ ಎದುರು ಸೋಲೊಪ್ಪಿಕೊಂಡಿತು. ಕೊನೆಗೆ ಆ ಹೋಟೆಲ್ ಕಪ್ಪು ವರ್ಣದವರಿಗೂ ಬಾಗಿಲು ತೆರೆಯಿತು. ಇತಿಹಾಸದ ಪ್ರಸಿದ್ಧ ಹೋರಾಟಗಳಿಗಿಂತ ಮೊದಲೇ ಒಕ್ಲಹೋಮಾದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಯಾವುದೇ ಹಿಂಸೆಯಿಲ್ಲದೆ ಕೇವಲ ಮಕ್ಕಳು ಶಾಂತವಾಗಿ ಕುಳಿತುಕೊಳ್ಳುವ ಮೂಲಕ ಇತಿಹಾಸವನ್ನು ಬದಲಾಯಿಸಿದ್ರು. ಕ್ಲಾರಾ ಲೂಪರ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ದಶಕಗಳ ಕಾಲ ಆಕೆ ಸಾವಿರಾರು ಯುವಕರಲ್ಲಿ ಧೈರ್ಯದ ಕಿಡಿಯನ್ನ ತುಂಬಿದ್ಲು. ನಾಯಕತ್ವ ಎಂದರೆ ಮೈಕ್ರೋಫೋನ್ ಹಿಡಿದು ಕಿರುಚೋದಲ್ಲ. ಜಗತ್ತೇ ನಿಮ್ಮನ್ನು ಇಲ್ಲವಾಗಿಸಲು ಬಯಸಿದಾಗ್ಲೂ ಮೌನವಾಗಿ ದೃಢವಾಗಿ ಕದಲದೆ ನಿಲ್ಲೋದು ಎಂದು ತೋರಿಸಿಕೊಟ್ಲು. ಕ್ಲಾರಾ ಲೂಪರ್ ಸದ್ದನ್ನು ಮಾಡಲಿಲ್ಲ, ಆದರೆ ಇತಿಹಾಸವನ್ನೇ ಸೃಷ್ಟಿಸಿದ್ಲು. ಬದುಕಿನಲ್ಲಿ ನಮ್ಮನ್ನು ಪರೀಕ್ಷಿಸುವ ಅನೇಕ ಘಟನೆಗಳು ವ್ಯಕ್ತಿಗಳು ಎದುರಾಗುತ್ತಾರೆ. ಎಲ್ಲಕ್ಕೂ ಬಲ ಪ್ರಯೋಗದ ಅಗತ್ಯವಿರೋದಿಲ್ಲ. ಶಾಂತಿ, ಸಮಾಧಾನ, ದೃಢ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತ ಕಠಿಣವಾಗಿ ಪರಿಣಾಮ ಬೀರುತ್ತವೆ.
1: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಅವರ ಯಶೋಗಾಥೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮೈಸೂರಿನ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ. ಫಿಲೋಮಿನಾರ್ ಅವರು.

0: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ.
1: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಅರಿವೇ ಗುರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪೋಕನ್ ಇಂಗ್ಲಿಷ್ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಪ್ರವೀಣ್ ಎಂರವರು.

ಮೊಟ್ಟ ಮೊದಲನೇದಾಗಿ ಯು ಪಿ ಎಸ್ ಸಿ ನಲ್ಲಿ ನಮಗೆ ಒಂದು ಪ್ರಿಲಿಮ್ಸ್ ಮತ್ತೊಂದು ಮೇನ್ಸ್ ಅಂತ ಪತ್ರಿಕೆಗಳು ಬರುತ್ತೆ. ಪ್ರಿಲಿಮ್ಸ್ ನಲ್ಲಿ ಎರಡು ಪೇಪರ್ ಇದೆ, ಮೇನ್ಸ್ ನಲ್ಲಿ ಒಂಬತ್ತು ಪೇಪರ್ ಇದೆ. ಒಂಬತ್ತು ಪೇಪರ್ ನಲ್ಲಿ ಕೋರ್ ಪೇಪರ್ 7 ಆದ್ರೆ ಎರಡು ಪೇಪರ್ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್. ಸೊ ಈ ಇಂಗ್ಲಿಷ್ ಕಂಪಲ್ಸರಿ ಪೇಪರ್ ಗೆ 300 ಮಾರ್ಕ್ಸ್ ಇರುತ್ತೆ. ಈ 300 ಮಾರ್ಕ್ಸ್ ನಲ್ಲಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ, ಆಮೇಲೆ ಒಂದು ಪ್ರಬಂಧ ಬರಿಬೇಕಿರುತ್ತೆ, ಆಮೇಲೆ ಕೆಲವೊಂದು ಶಬ್ದ ಆಂಟೋನಿಮು ಸಿನೋನಿಮು ಅದು ಇದು ಎಲ್ಲ ಕೇಳಿರ್ತಾರೆ. ಅದೆಲ್ಲ ಬಂದಾಗ ಮಾತ್ರ ನೀವು ಈ ಪೇಪರ್ ಅನ್ನ ಪಾಸ್ ಆಗ್ತೀರಿ. ಈ ಪೇಪರ್ ಅನ್ನ ಪಾಸ್ ಆದ್ರೆ ಮಾತ್ರ ನಿಮ್ಮ ಈ ಪೇಪರ್ ಗಳು ಕೂಡ ಚೆಕ್ ಆಗುತ್ತೆ. ಓಕೆ, ಅವಾಗ ಮಾತ್ರ ನಿಮ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಇಲ್ಲ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೂಡ ಬರೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಕಲಿಸಿ ಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ? ನೀವು ಕಲಿಯೋಕ್ ರೆಡಿ ಇದ್ದೀರಾ? ಬರೀ ಯು ಪಿ ಎಸ್ ಸಿ ಅಂತ ಮಾತ್ರ ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರು ಕೂಡ ನೀವು ಈ ಒಂದು ಕ್ಲಾಸ್ಗಳನ್ನ ಕೇಳ್ಕೊಳ್ಬಹುದು. ಪ್ರತಿಯೊಂದು ಎಷ್ಟೇ ಕಠಿಣ ಪುಸ್ತಕ ಇದ್ರು ಕೂಡ ಅದನ್ನ ಓದಿ ಅರ್ಥ ಮಾಡಿಕೊಳ್ಳುವಂತ ಟೆಕ್ನಿಕ್ ಗಳನ್ನ ನಾವು ನಿಮಗೆ ಇಲ್ಲಿ ಹೇಳ್ಕೊಡ್ತೀವಿ. ಸರಿ, ಏನಿದು ನೋಡಿ, ಕೋರ್ಸ್ ಹೆಸರು ನಾವು ಇಂಗ್ಲಿಷ್ ಗ್ರಾಮರ್ ಅಂತ ಇಡಬಹುದಾಗಿತ್ತು, ಬಟ್ ಇಂಗ್ಲಿಷ್ ಗ್ರಾಮರ್ ಅಂತ ಇಟ್ಟಿಲ್ಲ. ಯಾಕಂದ್ರೆ ನಾವು ಅಷ್ಟು ಡೀಪ್ ಆಗಿ ಇಂಗ್ಲಿಷ್ ಹೋಗೋರಿಲ್ಲ, ಜಸ್ಟ್ ನಮಗೆ ಬೇಸಿಕ್, ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕು ನಾವು ಎಷ್ಟು ಓದಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟಿದ್ರೆ ಸಾಕು ನಮಗೆ. ಆಮೇಲೆ ಮಾಸ್ಟರ್ ಇಂಗ್ಲಿಷ್ ಅಂತ ಅಂದ್ರೆ ಅದನ್ನ ನಮ್ಗೆ ಹಿಡಿತಕ್ಕೆ ತಗೊಳ್ಳೋದು. ಮಾಸ್ಟರ್ ಸೆಲ್ಫ್ ಮಾಸ್ಟರಿ ಅಂತಾರೆ ನಮ್ಮನ್ನ ನಾವು, ಅದರ ಒಂದು ನಮ್ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ನಾವಿಲ್ಲಿ ಬೇಸಿಕ್ ಗ್ರಾಮರ್ ಕಲಿತೀವಿ, ಆಮೇಲೆ ಟ್ರಾನ್ಸ್ಲೇಷನ್ ತುಂಬಾ ಮುಖ್ಯ ಆಗುತ್ತೆ. ಇವತ್ತಿನ ಯುಗದಲ್ಲಿ ನಾವು ಸಾಕಷ್ಟು ಮಟೀರಿಯಲ್ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದ ಆಗೋದನ್ನ ನೋಡ್ತಾ ಇದ್ದೀವಿ. ಅದಲ್ಲದೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಟ್ರಾನ್ಸ್ಲೇಷನ್ ನ ಕೇಳಿರ್ತಾರೆ ನಿಮಗೆ. ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದಾರೆ. ಕಾರಣ ಏನು? ಗೂಗಲ್ ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ತಾರೆ, ಅದರಿಂದ ಬಹಳಷ್ಟು ತಪ್ಪುಗಳು ದೋಷಗಳು ಕಂಡು ಬರ್ತಾ ಇದೆ. ಅದನ್ನು ಕೂಡ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಯಾವ ರೀತಿ ನಿಜವಾದ ಅನುವಾದ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ನಾವು ಕಲ್ಸಿಕೊಡ್ತೀವಿ. ಹಾಗೇನೆ ಈ ಕ್ಲಾಸಸ್ ನಲ್ಲಿ ಹಂತ ಹಂತವಾಗಿ ನಿಮ್ ಜೊತೆ ನಾನು ಇಂಗ್ಲಿಷ್ ನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಜೊತೆ ನಿಮ್ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಒಂದು ಗೊತ್ತಿರ್ಲಿ, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗಬೇಕು ಅಂತ ಅಂದ್ರೆ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿರಬೇಕು. ಕನ್ನಡ ಚೆನ್ನಾಗಿಲ್ಲ ಅಂದ್ರೆ ಇಂಗ್ಲಿಷ್ ಚೆನ್ನಾಗಿ ಬರಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ, ಕನ್ನಡದ ಖ್ಯಾತ ಕವಿಗಳೆಲ್ಲರೂ ಕೂಡ ಇಂಗ್ಲಿಷ್ ಪ್ರೊಫೆಸರ್ ಗಳಾಗಿದ್ರು. ಉದಾಹರಣೆಗೆ ಬಿ ಎಂ ಶ್ರೀಕಂಠಯ್ಯನವರಾಗಿರ್ಬಹುದು, ಕುವೆಂಪು ಅವರಾಗಿರ್ಬಹುದು, ಇನ್ನು ಬಹಳ ಜನ, ನನಗೆ ಸದ್ಯಕ್ಕೆ ಹೆಸರು ನೆನಪು ಬರ್ತಾ ಇಲ್ಲ. ಇವರೆಲ್ಲರೂ ಕೂಡ ಫೇಮಸ್ ಇಂಗ್ಲಿಷ್ ಪ್ರೊಫೆಸರ್ ಗಳವರು. ಅವ್ರ ಕಾಲೇಜ್ ನಲ್ಲಿ ಇಂಗ್ಲಿಷ್ ಅಷ್ಟು ಚೆನ್ನಾಗಿದ್ದರಿಂದ ಅವ್ರ ಕನ್ನಡನು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಯಾವಾಗ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಾಗತ್ತೆ ಅವಾಗ ನಿಮ್ ಇಂಗ್ಲಿಷ್ ತಾನಾಗೇನೆ ಚೆನ್ನಾಗಾಗತ್ತೆ. ಹಾಗಾದ್ರೆ ಹೇಗೆ ಸರ್ ಕನ್ನಡ ಇಂಪ್ರೂವ್ ಮಾಡ್ಕೊಳ್ಳೋದು? ಇಂಗ್ಲಿಷ್ ಗ್ರಾಮರ್ ಅಂತ ಹೇಳ್ತಾ ಇದ್ರಿ, ಕನ್ನಡ ಇಂಪ್ರೂವ್ ಮಾಡ್ಕೊಂತ ಇದ್ರಿ, ಏನ್ ಮಾಡೋದು? ಏನು ಇಲ್ಲ, ಪ್ರತಿದಿನ ಒಂದು ದಿನಪತ್ರಿಕೆನ ಚೆನ್ನಾಗಿ ಓದಬೇಕು. ಬಹಳಷ್ಟು ಪತ್ರಿಕೆಗಳಿದೆ, ಬಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋದ್ರಿಂದ ಕಡ್ಡಾಯವಾಗಿ ಪ್ರಜಾವಾಣಿ ಪತ್ರಿಕೆ ಓದಬೇಕು. ಪ್ರಜಾವಾಣಿ ಪತ್ರಿಕೆ ಪೇಪರ್ ಕಟಿಂಗ್ಸ್ ಅಂತ ಬಿಡ್ತಾರೆ, ಅದನ್ನ ಓದಿದ್ರೆ ನಿಮ್ ಕನ್ನಡ ಇಂಪ್ರೂವ್ ಆಗಲ್ಲ. ನಿಮ್ಮ ಕನ್ನಡ ಸುಧಾರಿಸಬೇಕು ಅಂತ ಅಂದ್ರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರುವಂತಹ 6ನೇ ಪುಟ ಅಥವಾ ಅಭಿಮತ ಅಂತ ಒಂದು ಪುಟ ಇರುತ್ತೆ. ಅದರಲ್ಲಿ ಅಭಿಮತ ಪುಟದಲ್ಲಿ ಒಂದು ಲೇಖನ ಇರುತ್ತೆ, ಇಲ್ಲಿ ಸಂಪಾದಕಿ ಅಂತ ಇರುತ್ತೆ, ಇಲ್ಲಿ ಒಂದು ಲೇಖನ ಇರುತ್ತೆ, ಇಲ್ಲಿ ಕೆಳಗೊಂದು ಸಂಗತ ಅಂತ ಲೇಖನ ಇರುತ್ತೆ, ಇಲ್ಲಿ ಜನರ ಅಭಿಪ್ರಾಯಗಳಿರುತ್ತೆ, ಇಲ್ಲಿ ಮತ್ತೇನೇನೋ ಕೊಟ್ಟಿರ್ತಾರೆ. ಸೊ ಈ ಲೇಖನ ಯಾರು ಓದ್ತಾ ಹೋಗ್ತೀರಿ? ಡೈಲಿ ಒಂದು 20 ನಿಮಿಷ ಬೇಕಾಗುತ್ತೆ ಎರಡು ಲೇಖನ ಓದೋಕೆ. ನಿಮ್ ಕನ್ನಡ ತಾನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ತರ ನಾವು ಇದನ್ನ ಮಾಡ್ಕೊಂಡು ಹೋಗೋಣ. ಹಾಗೇನೆ ಇದೆಲ್ಲಾ ಸ್ಪರ್ಧಾರ್ಥಿಗಳಿಗೂ ಕೂಡ ಅನುಕೂಲ ಆಗತ್ತೆ. ಸರಿ, ನೋಡೋಣ. ಮೊದಲನೇದಾಗಿ ಏನಿದೆ ಇದರಲ್ಲಿ, ಯಾಕೆ ಇಂಗ್ಲಿಷ್ ಕಲಿಬೇಕು? ಸೊ ನಾವು ಕನ್ನಡಿಗರು ಅಲ್ವಾ, ನಾವು ಕನ್ನಡಿಗರಿದ್ದೀವಿ, ಕನ್ನಡ ಒಂದೇ ಸಾಕಲ್ವಾ ನಮಗೆ? ಯಾಕೆ ಬೇಕು ಇಂಗ್ಲಿಷ್? ಯಾಕಂತ ಅಂದ್ರೆ ಇಂಗ್ಲಿಷ್ ಅನ್ನೋದು ಈಗ ವರ್ಲ್ಡ್ಸ್ ಲ್ಯಾಂಗ್ವೇಜ್ ಆಗಿದೆ, ಜಗತ್ತಿನ ಭಾಷೆ ಆಗಿದೆ. ಯಾಕೆ? ಇವತ್ತು ಬರ್ತಾ ಇರುವಂತಹ ಎಲ್ಲಾ ಟೆಕ್ನಾಲಜಿಗಳು, AI ಇರ್ಬೋದು, IT ನಲ್ಲಿರ್ಬೋದು, ಇಂಗ್ಲಿಷ್ ಇಲ್ಲ ಅಂತ ಅಂದ್ರೆ ಬೆಳವಣಿಗೆ ಆಗೋದಿಲ್ಲ. ಯಾವಾಗ ಇಂಗ್ಲಿಷ್ ಒಬ್ಬ ವ್ಯಕ್ತಿಗೆ ಬರುತ್ತೆ, ಅವನು ಈ ತಂತ್ರಜ್ಞಾನಗಳನ್ನ ಆದಷ್ಟು ಬೇಗ ತನ್ನ ಕೈಗೆ ತೆಗೆದುಕೊಳ್ತಾನೆ. ಯಾವಾಗ ತಂತ್ರಜ್ಞಾನಗಳು ಅವನ ಕೈಗೆ ಸಿಗುತ್ತೋ ಅವನು ಏನಾಗ್ತಾನೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ, ಹೌದಲ್ವಾ? ಸೊ ಹಾಗಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಬೇಕಾಗಿದೆ. ಹಾಗಂತ ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ ನಮ್ಮ ಭಾಷೆಗೆ ಅನ್ಯಾಯ ಮಾಡಿದಾಗೇನ, ನಾವು ಇಂಗ್ಲಿಷ್ ಕಲಿತ್ರೆ ನಮ್ಮ ಭಾಷೆಗೆ ಅನ್ಯಾಯ ಮಾಡಿದಾಗೇನ? ಇಲ್ಲ, ನಾವು ನಮ್ಮ ಜನಬಳಕೆ ಭಾಷೆಯಾಗಿ ನಮ್ಮ ಕನ್ನಡವನ್ನ ಬಳಸೋಣ. ಆದ್ರೆ ಎಲ್ಲಿ ನಮ್ಮ ಸಾಮರ್ಥ್ಯ ಪರೀಕ್ಷೆ ಅಂತ ಬಂದಾಗ, ನಮಗೆ ಇಂಗ್ಲಿಷ್ ಬರುತ್ತೋ ಇಲ್ವೋ ಅಂತ ಬಂದಾಗ ನಮ್ಮ ಇಂಗ್ಲಿಷ್ ಅನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋಣ. ಆಗ ಯಾವುದೇ ಪರೀಕ್ಷೆಯನ್ನು ಕೂಡ ನಾವು ಪಾಸ್ ಮಾಡ್ಕೊಳ್ಬಹುದು, ಸರಿನಾ? ಆಮೇಲೆ ಇನ್ನೊಂದೇನಂತ ಅಂದ್ರೆ, ದಿಸ್ ಈಸ್ ದ ಟೈಮ್ ಟು ರೈಸ್ ಅಪ್. ನಾವೀಗ ಬೆಳಿಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಏನಾಗಿದೆ, ನಿಮ್ಗೆ ಒಂದು ಸಮಸ್ಯೆಯನ್ನು ಹೇಳ್ಬಿಡ್ತೀನಿ ನಾನು.
ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ನಮ್ಮ ಕರ್ನಾಟಕದಲ್ಲಿ ನಾವು ಪಾಲಿಸ್ತಾ ಇದ್ದೀವಿ. ಓಕೆ, ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೆ ನಾವು ಹೈಸ್ಕೂಲ್ ವರೆಗೂ ಏನ್ ಕಲಿತೀವಿ, ನಮ್ಮ ಮಾತೃಭಾಷೆ ಕನ್ನಡ, ಇಂಗ್ಲಿಷ್ ಪ್ಲಸ್ ಹಿಂದಿ, ಈ ಮೂರು ಭಾಷೆನ ಕಲಿತಾ ಇದ್ದೀವಿ. ನಮ್ಮ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನೀವೆಲ್ಲ ಇರೋರು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರೋರು, ನೀವು ಸರ್ಕಾರಿ ಶಾಲೆನೇ, ನಮ್ದು ಸರ್ಕಾರಿ ಶಾಲೆನೇ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಮಗೆ ಕೆಲವೊಂದ್ ಕಡೆ ಒಳ್ಳೆ ಶಿಕ್ಷಕರು ಸಿಗ್ತಾರೆ, ಬಟ್ ಇಂಗ್ಲಿಷ್ ಮತ್ತು ಹಿಂದಿ ಅಂತ ಬಂದಾಗ ಈ ಕಡೆ ಹಿಂದಿನೂ ಕೂಡ ನಮಗೆ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇಂಗ್ಲಿಷ್ ಕೂಡ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇತ್ತ ಇಂಗ್ಲಿಷ್ ನಲ್ಲೂ ಪರ್ಫೆಕ್ಟ್ ಇಲ್ಲ, ಆ ಕಡೆ ಹಿಂದಿನಲ್ಲಿ ಕೂಡ ಪರ್ಫೆಕ್ಟ್ ಇಲ್ಲ ನಾವು. ಹಾಗಾಗಿ ಈ ಕನ್ನಡ ಭಾಷೆ ಒಂದ್ರಿಂದಾನೆ ನಮಗೆ ಏನಾಗ್ತಾ ಇಲ್ಲ, ಅನ್ನ ಸಿಗ್ತಾ ಇಲ್ಲ. ಸಿಗುತ್ತೆ, ಹಾಗಂದ್ರೆ ನಾವು ಹೋಟೆಲ್ ತಕೊಂಡು ದಾರಿಯಲ್ಲಿ ನಿಂತ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ, ಬಟ್ ಅದಕ್ಕೆ ನಾವೇನಾದ್ರೂ ಕೆಲಸ ಅಂತ ಅನ್ಬೋದು, ಅದಕ್ಕೆ ಅದನ್ನ ಏನಾದ್ರೂ ಜಾಬ್ ಸೆಕ್ಯೂರಿಟಿ ಇರುತ್ತಾ ಅಲ್ಲಿ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ಈ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾನ ಬಿಟ್ಟು ಏನನ್ನ ಅಳವಡಿಸ್ಕೊಳ್ಬೇಕಾಗಿದೆ, ಟೂ ಲ್ಯಾಂಗ್ವೇಜ್ ಫಾರ್ಮುಲಾ. ಯಾವುದು ಟೂ ಲ್ಯಾಂಗ್ವೇಜ್ ಫಾರ್ಮುಲಾ? ಒಂದು ಕನ್ನಡ, ಒಂದ್ ಇಂಗ್ಲಿಷ್. ಆಕ್ಚುಲಿ ಇದನ್ನ ಮಾಡಬೇಕಾದದ್ದು ಗೌರ್ಮೆಂಟ್, ಬಟ್ ಗೌರ್ಮೆಂಟ್ ಮಾಡುತ್ತೆ ಬಿಡುತ್ತು ಅದು ಸೆಕೆಂಡರಿ. ಯಾಕೆ ನಾವು ಟೂ ಲ್ಯಾಂಗ್ವೇಜ್ ಫಾರ್ಮುಲಾ ಈಗ ಅಳವಡಿಸ್ಕೊಳ್ಬೇಕು ಅಂತ ಅಂದ್ರೆ, ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ತಮಿಳ್ನಾಡು ಆಮೇಲೆ ಕೇರಳದಲ್ಲಿ ಅವ್ರಿಗೆ ಬರೋದು ಎರಡೇ ಭಾಷೆ. ತಮಿಳ್ನಾಡಲ್ಲಿ ಒಂದು ಅವರು ತಮಿಳ್ ಮಾತಾಡ್ತಾರೆ ಬಿಟ್ರೆ ಇಂಗ್ಲಿಷ್. ಅಲ್ಲಿನ ಮುಸ್ಲಿಮರಿಗೆ ಉರ್ದು ಕೂಡ ಬರೋದಿಲ್ಲ ಗೊತ್ತಿರಲಿ ತಮಿಳ್ನಾಡಿನಲ್ಲಿ. ಆಮೇಲೆ ಕೇರಳದಲ್ಲಿ ಒಂದು ಮಲಯಾಳಂ ಬಿಟ್ರೆ ಇಂಗ್ಲಿಷ್, ಎರಡೇ. ಅಲ್ಲೂ ಕೂಡ ಮುಸ್ಲಿಮರು ಉರ್ದುನು ಬರಲ್ಲ, ಇವ್ರಿಗೆ ಯಾರಿಗೂ ಹಿಂದಿ ಬರಲ್ಲ. ಸೊ ನೀವು ಬೆಂಗಳೂರಲ್ಲಿ ಹೋಗಿ ಐಟಿ ಫೀಲ್ಡ್ ನಲ್ಲಿ ಚೆಕ್ ಮಾಡಿದ್ರೆ ಇವರೆಲ್ಲ ಯಾರು, ಇವರೇ ತಮಿಳ್ನಾಡು ಬಿಟ್ರೆ ಕೇರಳದವರು. ಕಾರಣ, ದೇ ಆರ್ ಸ್ಟ್ರಾಂಗ್ ಇನ್ ಇಂಗ್ಲಿಷ್. ಯಾಕೆ ಸ್ಟ್ರಾಂಗ್ ಇದ್ದಾರೆ, ಅವ್ರು ಕಲಿಯೋದು ಎರಡೇ ಭಾಷೆ, ಚೆನ್ನಾಗಿ ಕಲಿತು ಬಿಡ್ತಾರೆ. ನಮ್ದಿಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆ. ಏನಾಗಿದೆ, ಮನೆಯೊಂದು ಮೂರು ಬಾಗಿಲು, ಇರೋದು ಎರಡು ಬಾಗಿಲು ಇರಬೇಕು, ಒಂದು ಎಂಟ್ರಿ ಇರಬೇಕು, ಒಂದು ಎಕ್ಸಿಟ್ ಇರಬೇಕು, ನಡುವೆ ಒಂದು ಮೂರು ಬಾಗಿಲು ಆಗಿರೋದ್ರಿಂದ ಈ ಕಡೆ ಇಂಗ್ಲಿಷು ಪರ್ಫೆಕ್ಟ್ ಇಲ್ಲ, ಈ ಕಡೆ ಹಿಂದಿನೂ ಪರ್ಫೆಕ್ಟ್ ಇಲ್ಲ. ಸೊ ಟೂ ಲ್ಯಾಂಗ್ವೇಜ್ ಫಾರ್ಮುಲಾ ಬರಬೇಕು, ಅದು ಸರ್ಕಾರದ ಕೆಲಸ. ಅವ್ರ ಸರ್ಕಾರದವ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ನಮ್ಮ ಕೆಲಸ. ನಾವೀಗ ಚಿಕ್ಕವರಲ್ಲ, ನಮ್ಮ ವಯಸ್ಸು ಎಷ್ಟು ಬಂದಿದೆ ಈಗ, 22 ದಾಟಿದೀರಿ ನೀವೆಲ್ಲ ಅಲ್ವಾ. ಸೊ 22 ಯಾರು ದಾಟಿಲ್ಲ, ನಿಮ್ಗಿನ್ನೂ ಟೈಮ್ ಇದೆ, ಈಗಲೇ ಥಿಂಕ್ ಮಾಡಿ. ಸೊ ಈಗ ನಾವು ಸ್ವಂತ ನಮ್ಮ ಪ್ರೈವೇಟ್ ಆಗಿ ಥಿಂಕ್ ಮಾಡ್ಬೇಕು, ನಾವು ಖಾಸಗಿ ಆಗಿ ಥಿಂಕ್ ಮಾಡೋಣ. ಬರೀ ಕನ್ನಡ ಒಂದೇ ಸಾಲತ್ತ ನಮಗೆ? ನೀವೇ ಹೇಳಿ ಸಾಲತ್ತ ಕನ್ನಡ ಈಗಿನ ಕಾಲದಲ್ಲಿ? ಸಾಲಲ್ಲ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಪಾಂಚಜನ್ಯ ಐಎಎಸ್ ಇರೋದು ಈಗ ಬೆಳಗಾವಿನಲ್ಲಿ, ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಇರೋದು ಬೆಂಗಳೂರಲ್ಲಿ, ಯಾಕೆ ಬೆಳಗಾವಿಗೆ ಬಂದವರು? ಎಂ ಎನ್ ಸಿಗಳು ದೊಡ್ಡ ದೊಡ್ಡ ಕಂಪ್ನಿಯವರು ಕಂಪ್ನಿಗಳನ್ನ ಓಪನ್ ಮಾಡಲ್ಲ, ಯಾಕೆ ಓಪನ್ ಮಾಡಲ್ಲ ಹೇಳ್ರಿ? ಇಲ್ಲಿನ ಜನರಿಗೆ ಕೌಶಲ್ಯ ಅಭಿವೃದ್ಧಿ ಇಲ್ಲ, ಇಂಗ್ಲಿಷ್ ಬರಲ್ಲ ಅಲ್ವಾ. ಸೊ ಲ್ಯಾಂಗ್ವೇಜ್ ಕೂಡ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮಲ್ಲಿ. ಯಾವಾಗ ನಾವು ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ, ತಾನಾಗೆ ಎಲ್ಲ ಅವಕಾಶಗಳು ನಮಗೆ ಸಿಗೋಕ್ ಆರಂಭ ಆಗುತ್ತೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಕಂಪನಿನಲ್ಲಿ ಕೆಲವೊಬ್ರು ಸ್ಟೋರ್ ಚೆನ್ನಾಗಿರಲ್ಲ ಅವ್ರದ್ದು, ಬಟ್ ಕಮ್ಯುನಿಕೇಶನ್ ಇಂದ ಎಷ್ಟೋ ಜನರಿಗೆ ಜಾಬ್ ಸಿಗ್ತಾ ಇದೆ, ಹೌದಲ್ವಾ? ಸೊ ಆ ಕಾರಣಕ್ಕಾಗಿ ನಾವು ಈಗಲೇ ಜಾಗೃತರಾದ್ರೆ ಮಾತ್ರ ಕನ್ನಡಿಗರು ನಾವು ಬದುಕ್ತೀವಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಭಾಷಾಭಿಮಾನದ ಜೊತೆ ನಾವು ಸ್ವಲ್ಪ ಕಾಂಪಿಟೇಟಿವ್ ಕೂಡ ಆಗಬೇಕು ಅಂತ ಅಂದ್ರೆ ಇಂಗ್ಲಿಷ್ ಅನ್ನ ಕಡ್ಡಾಯವಾಗಿ ಕಲಿಲೇಬೇಕು. ಹಾಗೇನೆ ಇನ್ನೂ ಒಂದು, ಯು ಪಿ ಎಸ್ ಸಿನ ಪಕ್ಕಕ್ಕೆ ಇಡೋಣ, ಬ್ಯಾಂಕಿಂಗ್ ಎಕ್ಸಾಮ್ ಗಳನ್ನ ತೆಗೆದುಕೊಳ್ಳಿ. ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಯಾರು ಜಾಸ್ತಿ ಕ್ಲಿಯರ್ ಮಾಡ್ತಾ ಇದಾರೆ? ಆಂಧ್ರಪ್ರದೇಶದವ್ರು. ಯಾಕೆ? ನಮಗಿಂತ ಮುಂಚೆನೆ ಆರಂಭ ಮಾಡಿರ್ತಾರೆ ಅವ್ರ ತಯಾರಿಗೆ. ಇನ್ನು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅನ್ನ ಯಾರು ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡ್ತಾ ಇದಾರೆ? ಆ ಹಿಂದಿ ಬೆಲ್ಟ್, ಹಿಂದಿ ರಾಜ್ಯಗಳಲ್ಲಿ ಯಾರಾದ್ರಲ್ಲ ಅವರು ಕ್ಲಿಯರ್ ಮಾಡ್ತಾ ಇದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ಇಂಗ್ಲಿಷ್ ಅನ್ನ ಸುಧಾರಿಸ್ಕೊಳ್ಳೋದೊಂದೇ ನಮಗಿರುವಂತಹ ದಾರಿ. ಇಲ್ಲ, ಈ ಸದ್ಯಕ್ಕೆ ಕೆಲವೊಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗಳು ಕನ್ನಡದಲ್ಲೂ ಕೂಡ ಕ್ವಶನ್ ಪೇಪರ್ ಬಿಡ್ತಾ ಇದಾರೆ, ಅದನ್ನು ಕೂಡ ತಯಾರಿ ಮಾಡ್ಕೊಳ್ಬೇಕು. ಬಟ್ ಇಂಗ್ಲಿಷ್ ಒಂದು ನಿಮ್ಮಲ್ಲಿ ಇದ್ರೆ ನಿಮ್ಮನ್ನು ಯಾರು ಕೂಡ ಅಲಗಾಡ್ಸೋಕ್ ಆಗೋದಿಲ್ಲ, ಅದು ಪ್ರೈವೇಟ್ ಇರಲಿ ಅಥವಾ ಗೌರ್ಮೆಂಟ್ ಫೀಲ್ಡೇ ಇರಲಿ. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ. ಯಾವಾಗ ಕನ್ನಡಿಗರು ಸಂಪೂರ್ಣವಾಗಿ ಇಂಗ್ಲಿಷ್ ಅನ್ನ ಕಲಿತೀವಿ, ನಾವು ಅವಾಗ ಜಗತ್ತನ್ನ ಆಳೋಕೆ ಆರಂಭ ಮಾಡ್ತೀವಿ. ನಾವು ವಿಶ್ವಗುರು ಆಗ್ಬೇಕು, ವಿಶ್ವಗುರು ಆಗ್ಬೇಕು ಅಂತ ಹೇಳ್ತೀವಿ. ಯಾವಾಗ ವಿಶ್ವಗುರು ಆಗ್ಬೇಕು ಅಂತ ಆಗ್ಬಹುದು ಅಂತ ಅಂದ್ರೆ, ಯಾವಾಗ ನಮ್ಮ ಇಂಗ್ಲಿಷ್ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಇರುವಂತ ಎಲ್ಲ ಟೆಕ್ನಾಲಜಿ, ಇರೋದೆಲ್ಲ ಟೆಕ್ನಾಲಜಿ ಯಾವ ಭಾಷೆಯಲ್ಲಿದೆ? ಇಂಗ್ಲಿಷ್ ನಲ್ಲಿದೆ. ಸೊ ಕಡ್ಡಾಯವಾಗಿ ನಾವು ಅದನ್ನ ಕಲಿಲೇಬೇಕು. ಇದೆಲ್ಲ ಏನು ಬೇಡ ಸರ್, ನನಗೆ ಸದ್ಯಕ್ಕೆ ಹೊಟ್ಟೆ ಬಾಡಿಗೆ ಅಷ್ಟೊಂದು ಹೇಳಿ ಅಂತ ಅಂದ್ರೆ, ಅಟ್ ಲೀಸ್ಟ್ ನಾವು ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಂತ ಅಂದ್ರೆ ನಮ್ಮ ಇಂಗ್ಲಿಷ್ ಚೆನ್ನಾಗಿರಬೇಕು, ಸರಿನಾ? ಇಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ. ಇನ್ನು ನಮ್ಮ ಯು ಪಿ ಎಸ್ ಸಿ ಅಲ್ಲಿ ಕೂಡ ಒಂದು ಕಂಪಲ್ಸರಿ ಪೇಪರ್ ಅಂತ ಇಟ್ಟಿದ್ದಾರೆ, ಅದನ್ನು ಕೂಡ ನಾವು ಕಲಿಬೇಕಾಗಿದೆ. ಹಾ, ಹಾಗಾದ್ರೆ ಯಾಕೆ ನಾವು ಇದನ್ನ ಆರಂಭ ಮಾಡಿದ್ವಿ? ಡಿಮ್ಯಾಂಡ್ ಆಫ್ ದ ಸ್ಟೂಡೆಂಟ್ ಮೇಡ್ ಅಸ್ ಟು ಕ್ರಿಯೇಟ್ ದಿಸ್ ಕೋರ್ಸ್. ಈ ಒಂದು ಕೋರ್ಸ್ ಅನ್ನ ಕ್ರಿಯೇಟ್ ಮಾಡೋಕೆ ಕಾರಣ ಮತ್ತೆ ಅದನ್ನ ಫ್ರೀ ಆಗಿಡೋಕೆ ಕಾರಣ ಅಂತ ಅಂದ್ರೆ, ಮ್ಯಾಕ್ಸಿಮಮ್ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡು ಬಂದದ್ದು ಇಂಗ್ಲಿಷ್ ಕೊರತೆ ಹೊರತು ಸಾಮರ್ಥ್ಯದ ಕೊರತೆ ಅಲ್ಲ. ನಿಮ್ಮೆಲ್ಲರಲ್ಲೂ ಕೂಡ ಸಾಮರ್ಥ್ಯ ಇದೆ, ಬಟ್ ಭಾಷೆನೇ ಅರ್ಥ ಆಗದೆ ಇದ್ದಾಗ. ಈಗ ಬಾಹುಬಲಿ ಸಿನಿಮಾದಲ್ಲಿ ಅವ್ರು ಇವ್ರು ಬರ್ತಾರಲ್ಲ, ಯಾರು ಕಾಲಕ್ಕೆ ಅಂತಾನು ಬರ್ತಾನಲ್ಲ ಅವನು, ಹಾ
ಹುಹು ಹಾತ ಮಾಡಿದ್ರೆ ನಿಮ್ಗೆ ಅರ್ಥನೇ ಆಗ್ಲಿಲ್ಲ ಅಂದ್ರೆ ನೀವ್ ಎಷ್ಟು ಪ್ರಯತ್ನ ಪಟ್ಟು ಏನ್ ಮಾಡೋರು, ಪ್ರಯತ್ನ ಪಡ್ಬೇಕು ಅಂದ್ರೆ ಅದ್ ನಿಮ್ಗೆ ಅರ್ಥ ಆಗ್ಬೇಕು ಅಲ್ವಾ? ಸೊ ಹಾಗಾಗಿ ನಾವ್ ಒಂದ್ ಕಮಿಟ್ಮೆಂಟ್ ಬಂದಿದ್ದೀವಿ, ಇಟ್ ಈಸ್ ಅವರ್ ಡ್ಯೂಟಿ ಟು ಟೀಚ್ ಇಂಗ್ಲಿಷ್ ಟು ಯು. ನಿಮ್ಗೆಲ್ರಿಗೂ ಕೂಡ ಇಂಗ್ಲಿಷ್ ಅನ್ನ ನೀವಾಗೆ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ನಿಮ್ಮನ್ನ ಸಿದ್ಧ ಮಾಡೋದು. ಯಾಕಂದ್ರೆ ನಮ್ಮ ಪಾಂಚಜನ್ಯ IAS ನ ಗುರಿ ಪ್ರತಿ ವರ್ಷ ಕರ್ನಾಟಕಕ್ಕೆ 100 ರ್ಯಾಂಕ್ಗಳನ್ನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಂದಾನೆ ತಂದುಕೊಡೋದು. ಇಂಗ್ಲಿಷ್ ಅವ್ರನ್ನ ಸೇರಿಸಿ ಅಲ್ಲ, ಅದು ಇಂಗ್ಲಿಷ್ ಅವ್ರನ್ನ ಬಿಟ್ಟು ಬರೀ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ 100 ಜನ ಬರಬೇಕು, ಬರ್ತಾರೆ. ಅದಕ್ಕೆ ಪ್ರೊಸೆಸ್ ಇವತ್ತಿನಿಂದಾನೆ ಆರಂಭ ಒಂದು ಲೆಕ್ಕದಲ್ಲಿ. ಓಕೆ, ಕಲಿಯೋಕ್ ರೆಡಿ ಇದ್ದೀರಾ ಎಲ್ರು? ಇಂಗ್ಲಿಷ್ ಕ್ಲಾಸಸ್ ಏನೋ ಆರಂಭ ಮಾಡ್ತಾ ಇದೀವಿ. ಏನ್ ಸರ್ ಮಟೀರಿಯಲ್ ಏನ್ ಬೇಕು ಇದಕ್ಕೆ ಅಂತ ಅಂದ್ರೆ, ಕಡ್ಡಾಯವಾಗಿ ಈ ಮಟೀರಿಯಲ್ ಇದ್ರೆ ಮಾತ್ರ ನೀವು ಯಶಸ್ವಿ ಆಗ್ತೀರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಲೇಸಿನೆಸ್, ಆಲಸಿತನ ನಿಮ್ಮಲ್ಲಿ ಇರೋದು ಬೇಡ. ನಾನು ಹೇಳ್ತೀನಿ, ಏನ್ ಹೇಳ್ತೀನಿ ಇದೇ ಇರ್ಬೇಕು ನಿಮ್ಮ ಹತ್ರ, ಅಂದ್ರೆ ಮಾತ್ರ ನೀವು ಸೀರಿಯಸ್ ಆಸ್ಪಿರೆಂಟ್. ಮೊದಲನೇದಾಗಿ 100 ಪೇಜಸ್, 200 ಪೇಜಸ್ ಅಲ್ಲ, 100 ಪೇಜಸ್ ಕಿಂಗ್ ಸೈಜ್ ಬುಕ್ ಇರಬೇಕು. ಓಕೆ, ಕಿಂಗ್ ಸೈಜ್, ಕಟ್ ಸೈಜ್ ಅಲ್ಲ, ಕಿಂಗ್ ಸೈಜ್, ಲಾಂಗ್ ಸೈಜ್ ಅಲ್ಲ. ಆಮೇಲೆ ಅನ್ರೋಲ್ಡ್ ಬುಕ್ ಇರಬೇಕು, ಅದು ಖಾಲಿ ಹಾಳೆದಿರ್ಬೇಕು, ಗೆರೆ ಕೂಡ ಇರೋ ಹಾಗಿಲ್ಲ ಅದ್ರೊಳಗಡೆ. ಅನ್ರೋಲ್ಡ್ ಬುಕ್ ಇರಬೇಕು, ಮತ್ತೆ ಅದು ಕ್ವಾಲಿಟಿ ಯಾವ್ದಿರ್ಬೇಕು, ಕ್ಲಾಸ್ಮೇಟ್ ಇರಬೇಕು ಬಿಟ್ರೆ ರಾಜಶ್ರೀ ಇರಬೇಕು, ಇದೇ ಕ್ವಾಲಿಟಿ ಬುಕ್ ಇರಬೇಕು. ಯಾಕಂದ್ರೆ ಇಲ್ಲಿ ಏನ್ ಕಲಿತಾ ಇದ್ರಿ, ಜೀವನ ಪೂರ್ತಿ ಕಲ್ತ್ಬಿಡ್ತೀರಿ ನೀವು. ಒಂದ್ 3-4 ವರ್ಷ ಆದ್ರೂ ಈ ಬುಕ್ ನಿಮ್ ಜೊತೆ ಇತ್ತು ಅಂದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಿ, ನಂಗೆ ಬಂದು ತೋರಿಸಿ ಆ ಬುಕ್, ನಾನು ಬಹುಮಾನ ಕೊಡ್ತೀನಿ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ. ಓಕೆ, ಸೊ ಕ್ಲಾಸ್ಮೇಟ್ ಇರಲಿ ಅಥವಾ ರಾಜಶ್ರೀನ ಇರಲಿ, ಅದೇ ಕ್ವಾಲಿಟಿ ಇರಬೇಕು ಬುಕ್, ಇದೇ ಬುಕ್ ಇರಬೇಕು ಕಡ್ಡಾಯವಾಗಿ. ಆಮೇಲೆ 2 ಜೆಲ್ ಪೆನ್ ಯೂಸ್ ಮಾಡ್ಬೇಕು, ಒಂದು ರೆಡ್ ಒಂದು ಬ್ಲೂ, ಎರಡು ಕೂಡ ವಾಟರ್ ಪ್ರೂಫ್ ಜೆಲ್ ಪೆನ್ ಇರಬೇಕು, 10 ರೂಪಾಯಿ ಬೀಳುತ್ತೆ. ಅದೇ ಜೆಲ್ ಪೆನ್ ಅನ್ನ ಯೂಸ್ ಮಾಡಿ, ಬಾಲ್ ಪೆನ್ ಅನ್ನ ದಯವಿಟ್ಟು ಯೂಸ್ ಮಾಡೋಕ್ ಹೋಗ್ಬೇಡಿ. ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬಳಿ ಇರಬೇಕಾದದ್ದು ಒಂದು ಮೊಬೈಲ್, ಇಲ್ಲ ನಿಮ್ ಸ್ನೇಹಿತರ ಹತ್ರ ಯೂಸ್ ಮಾಡ್ಕೊಳ್ಬಹುದು ನೀವು. ಸೊ ಯಾಕೆ ಮೊಬೈಲ್ ಬೇಕು ಅಂತ ಅಂದ್ರೆ, ನೀವ್ ಇನ್ ಮುಂದೆ ಓದುವಂತ ಇಂಗ್ಲಿಷ್ ಕಠಿಣ ಪದಗಳನ್ನ ಪ್ರತಿ, ಅದು ಎಷ್ಟೇ ಚಿಕ್ಕ ಪದ ಇರಲಿ ಅದ್ರ ಅರ್ಥ ಗೊತ್ತಿಲ್ಲ ಅಂದ್ರೆ ಶಬ್ದಕೋಶದಲ್ಲಿ ನೋಡ್ಕೊಳ್ಳೇಬೇಕು. ಆಮೇಲೆ ಕಡ್ಡಾಯವಾಗಿ ಗೂಗಲ್ ಟ್ರಾನ್ಸ್ಲೇಟರ್ ಕೂಡ ಯೂಸ್ ಮಾಡ್ಬೇಕು. ಯಾಕಂದ್ರೆ ಶಬ್ದಕೋಶದಲ್ಲಿ ಮೊದಲು ಪದ ನೋಡ್ಬೇಕು, ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ನಲ್ಲಿ ಆ ವಾಕ್ಯ ಹಾಕಿ ನೋಡ್ಬೇಕು. ಆ ವಾಕ್ಯವನ್ನ ತಪ್ಪು ಕೊಡುತ್ತೆ ಇದು, ಅರ್ಥ ಪದಗಳ ಅರ್ಥ ಕರೆಕ್ಟ್ ಇರುತ್ತೆ ಬಟ್ ವಾಕ್ಯ ರಚನೆ ರಾಂಗ್ ಆಗಿರುತ್ತೆ, ಅದನ್ನ ಕಂಡು ಹಿಡಿಯೋಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ನಿಮ್ ಇಂಗ್ಲಿಷ್ ಇಲ್ಲಿಂದ ಇಂಪ್ರೂವ್ ಆಗೋಕ್ ಸ್ಟಾರ್ಟ್ ಆಗತ್ತೆ ತಾನಾಗಿನೇ. ಇನ್ನು ಈ ಕೋರ್ಸ್ ಎಲ್ಲ ಮುಗಿದ ನಂತರ, ಈಗಲೇ ತಗೊಳ್ಬಾರ್ದು, ಈ ಕೋರ್ಸ್ ಎಲ್ಲ ಮುಗಿದ ನಂತರ ರೆನ್ ಅಂಡ್ ಮಾರ್ಟಿನ್ ಇಂಗ್ಲಿಷ್ ಟು ಕನ್ನಡ ಗ್ರಾಮರ್ ಬುಕ್ ಅಂತ ಸಿಗುತ್ತೆ. ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ಅಂತ ಇದೆ. ಸೊ ಈ ಪುಸ್ತಕವನ್ನ ನಾನು 9th ಸ್ಟ್ಯಾಂಡರ್ಡ್ ಗೆ ಫಸ್ಟ್ ಬಂದಿದ್ದೆ ನಮ್ಮ ಹೈಸ್ಕೂಲ್ ಅಲ್ಲಿ, ಅವಾಗ ನಮ್ಮ ಹೆಡ್ ಮಾಸ್ಟರ್ ಅವರು ಬಹುಮಾನ ಕೊಟ್ಟಿದ್ರು ನನಗೆ ಇದನ್ನ. ಅವಾಗ ಇದ್ರ ಬೆಲೆ ಇದ್ದದ್ದು 150 ರೂಪಾಯಿ, ಈಗ ಇದ್ರ ಬೆಲೆ 450 ರೂಪಾಯಿ ಆಗಿದೆ, ಬೆಲೆ ಏರಿಕೆ ಆಗಿದೆ ಸಿಕ್ಕಾಪಟ್ಟೆ 3 ಪಟ್ಟು. ಸೊ ಈಗಲೇ ತಗೊಳ್ಬೇಡಿ, ಈ ಕೋರ್ಸ್ ಎಲ್ಲ ಮುಗಿಲಿ, ಇಂಗ್ಲಿಷ್ ಕೋರ್ಸ್ ಎಲ್ಲ ಮುಗಿದ ನಂತರ ಅದಾದ್ಮೇಲೆ ಹೆಚ್ಚಿನ ಓದಿಗೆ ನೀವು ಈ ಪುಸ್ತಕವನ್ನ ಖರೀದಿಸಬೇಕು. ಇದು ಪುಸ್ತಕದಲ್ಲಿ ಕೊಟ್ಟಿರುವಂತ ಎಕ್ಸರ್ಸೈಸಸ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಇಂಗ್ಲಿಷ್ ಅರ್ಥ ಆಗುತ್ತೆ. ಈಗಲೇ ಬಿಗಿನಿಂಗ್ ಅಲ್ಲಿ ಏನಾಗತ್ತ ಇಲ್ಲ, ಇದು ನಾನು ಹೇಳ್ಕೊಟ್ಟ ನಂತರ ಆಮೇಲೆ ನೀವು ತಗೊಳ್ಬಹುದು ಇದನ್ನು. ಓಕೆ, ಮತ್ತೆ ಈ ಬುಕ್ ನನ್ನ ಕೈಸಿನಲ್ಲಿ ಅದರ ಅಗತ್ಯ ಇಲ್ಲ. ಯು ಪಿ ಎಸ್ ಸಿ ಅಲ್ಲಿ ಎಲ್ಲೂ ಕೂಡ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಬರಬೇಕಂತ ಇಲ್ಲ, ಬರೆಯೋಕೆ ಓದೋಕೆ ನೀಟ್ ಆಗಿ ಬಂದ್ರೆ ಸಾಕು, ನಾವು ಅಷ್ಟನ್ನ ಕಲಿಯೋಣ. ಓಕೆನಾ, ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋದು ಏನು ಅಂತ ಅಂದ್ರೆ, ಒಂದು ನಾವು ಕ್ಲಾಸ್ ಮಾಡುವಾಗ 100% ಗಮನ ಕೊಟ್ಟು ಕೇಳಬೇಕು, 100% ಫೋಕಸ್ ಇಲ್ಲೇ ಇರ್ಬೇಕು ನಿಮ್ಗೆ, ಬೇರೆ ಎಲ್ಲೂ ಇರಬಾರ್ದು. ಆಮೇಲೆ ನಾವ್ ಹೇಳಿದ್ದನ್ನ ಮನೆಗೆ ಹೋಗಿ ಓದ್ಬೇಕು, ಬರೀ ಓದೋದಲ್ಲ, ಅಲ್ಲಿ ಕಠಿಣ ಪದಗಳು ಯಾವ್ದಾದ್ರು ಇದ್ರೆ ಪ್ರತಿಯೊಂದು ಕಠಿಣ ಪದದ ಅರ್ಥವನ್ನು ಕೂಡ ನೀವು ಬರೆಯೋಕ್ ಸಿದ್ಧರಾಗಿರ್ಬೇಕು. ಮೊದಲಿನವರಾದ್ರೆ ಡಿಕ್ಷನರಿ ತೆಗೆದು ನೋಡ್ಬೇಕಾಗಿತ್ತು, ಬಟ್ ಈಗ ನೀವು ಡಿಕ್ಷನರಿ ಅಗತ್ಯ ಇಲ್ಲ, ಪುಟ ಉಳಿಸೋ ಅಗತ್ಯ ಇಲ್ಲ, ಜಸ್ಟ್ ಮೊಬೈಲ್ ಇರುತ್ತೆ, ಒಂದ್ ಸಿಂಗಲ್ ಕ್ಲಿಕ್ ನಲ್ಲಿ ಬರುತ್ತೆ ನಿಮಗೆ, ಗೊತ್ತಾಯ್ತಾ? ಸೊ ಅದಾದ್ಮೇಲೆ ಓದ್ತೀರಿ, ಕಠಿಣ ಪದದ ಅರ್ಥ ಸಿಗುತ್ತೆ, ಅದಾದ್ಮೇಲೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಯಾವಾಗ ಆಗುತ್ತೆ, ಈಗ ಇಂಗ್ಲಿಷ್ ಗ್ರಾಮರ್ ಕಲ್ತ ನಂತರ ಹಂತ ಹಂತವಾಗಿ ಅಂಡರ್ಸ್ಟ್ಯಾಂಡ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಡೈರಿ ಬರಿತೀರಿ ನೋಡಿ, ಬರಿಬೇಕಿನ್ ಮುಂದೆ, ಅದಕ್ಕೋಸ್ಕರ ಡೈರಿ ಕೊಂಡ್ಕೊಡ್ರಿ ಅಂತ ಹೇಳ್ತೀವಿ. ಸೊ ಡೈರಿಯನ್ನ ಕಡ್ಡಾಯವಾಗಿ ಇಂಗ್ಲಿಷ್ ನಲ್ಲೇ ಬರಿಬೇಕು, ಕನ್ನಡದಲ್ಲಿ ಬರಿಲೇಬಾರ್ದು, ಎಷ್ಟೇ ಮಿಸ್ಟೇಕ್ ಆಗ್ಲಿ. ನಾನು ಹಾಗೆ ಬರ್ದೀನಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದೆಲ್ಲ, ಇನ್ನೂ ಡೈರೀಸ್ ಇದೆ ನಾನು. 9ನೇ ತರಗತಿಯಿಂದ ಹಿಡ್ಕೊಂಡು ಈ ವರ್ಷದವರೆಗೂ ಸುಮಾರು ಒಂದು 16-17 ವರ್ಷದ ಡೈರೀಸ್ ಇದೆ ನನ್ನ ಹತ್ರ. ಓಕೆ, ಸೊ ಆ ಬುಕ್ ತೆಗೆದು ನೋಡಿದ್ರೆ ತುಂಬಾ ಮಿಸ್ಟೇಕ್ಸ್ ಇದೆ ಇಂಗ್ಲಿಷ್, ಬಟ್ ಇಂಪ್ರೂವ್ ಆಗಿದೆ ಅಲ್ವಾ ನಮ್ದು? ಈಗ ಈ ವರ್ಷ 10% ಇದ್ದದ್ದು ಮುಂದಿನ ವರ್ಷ 11% ಆದ್ರೂ ಕೂಡ ಇಂಪ್ರೂವ್ಮೆಂಟ್ ಅಲ್ವಾ ಅದು? ಹಾ, ಮತ್ತೆ ಅಲ್ಲೇ ಇದೀವಿ ಅಂತಂದ್ರೆ ಏನು, ಅದು ವೇಸ್ಟ್ ಆಗುತ್ತೆ. ಸೊ ಅದನ್ನ ಬರೆಯೋಕೆ ಟ್ರೈ ಮಾಡ್ಬೇಕು, ನೀವೇ ಸ್ವಂತವಾಗಿ ಇದನ್ನೇ ರಿಪೀಟ್ ಮಾಡ್ತಾ ಹೋಗ್ಬೇಕು, ಇಂಗ್ಲಿಷ್ ನಿಮಗೆ ಬರುತ್ತೆ. ಮತ್ತೆ ಇಂಗ್ಲಿಷ್ ಬರಬೇಕು ಅಂತ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ, ದಟ್ ಶುಡ್ ಬಿ ಕಂಪಲ್ಸರಿ. ಹಾರ್ಡ್ ವರ್ಕ್ ಇಲ್ಲ ಸರ್, ನಾನು ಆರಾಮಾಗಿ ತಿಂದ್ಕೊಂಡು ಇದ್ಕೊಂಡು ಸರ್ ನಿಮ್ಗೆ ಎಷ್ಟು ಬೇಕು 1 ಕೋಟಿ ರೂಪಾಯಿ ಕೊಡ್ತೀನಿ ಸರ್ ಕಲ್ಸ್ಕೊಡಿ ಅಂದ್ರೂ ಕೂಡ ಬರಲ್ಲ, ನಿಮ್ಮಿಂದ ಪ್ರಯತ್ನ ಬೇಕದು. ಆಮೇಲೆ
ನಿಮಗೆ ಈಸಿ ಆಗಿ ಬರಬಹುದು ಯಾವ್ದಂತ ಅಂದ್ರೆ ಸ್ಪೀಕಿಂಗ್ ಇಂಗ್ಲಿಷ್, ಮಾತನಾಡುವಂತ ಇಂಗ್ಲಿಷ್ ಸ್ಪೀಕಿಂಗ್ ಈಸಿ ಆಗಿ ಬರುತ್ತೆ ನಿಮಗೆ. ಯಾಕಂದ್ರೆ ಎಷ್ಟೋ ಜನ ಸೆಲೆಬ್ರಿಟೀಸ್ ಗಳನ್ನ ನೋಡಿರ್ತೀರಿ ನೀವು, ಈಗ ಉದಾಹರಣೆಗೆ ಯಾರು ನಮ್ ಸಚಿನ್ ತೆಂಡೂಲ್ಕರ್ ಅವ್ರನ್ನ ತಗೊಳ್ಳಿ, ಆಮೇಲೆ ಮತ್ತೆ ಯಶ್ ಅವ್ರ ಆಗಿರ್ಬೋದು, ಯಶ್ ಅವ್ರ ಡಿಗ್ರಿ ಆಗಿರ್ಬೋದು ಅನ್ಸುತ್ತೆ. ಸೊ ಎಷ್ಟೋ ಜನ ಸಚಿನ್ ತೆಂಡೂಲ್ಕರ್ ಅವ್ರು ಕೂಡ ಕಲ್ತಿರೋದು ಬರೀ SSLC, ಬಟ್ ಯಾಕೆ ಅವ್ರು ಚೆನ್ನಾಗಿ ಮಾತಾಡ್ತಾರಂತಂದ್ರೆ ಅಂತ ವ್ಯಕ್ತಿಗಳ ಜೊತೆ ಬೆರೆಯೋದ್ರಿಂದ, ಪದೇ ಪದೇ ಅವುಗಳನ್ನ ಫಾಲೋ ಮಾಡೋದ್ರಿಂದ ಬರುತ್ತದು. ನೀವು ಬೆಂಗಳೂರಲ್ಲಿ ಹೋಗಿ ಒಂದು ವರ್ಷ ತಿರುಗಾಡ ಬನ್ನಿ, ಇಂಗ್ಲಿಷ್ ಮಾತಾಡೋ ಜೊತೆ ನೀವೇ ಮಾತಾಡೋಕ್ ಸ್ಟಾರ್ಟ್ ಮಾಡ್ತೀರಿ. ಭಾಷೆ ಮಾತಾಡೋ ಕಲಿಯೋದೇನಿದೆ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿಲ್ಲ. ಯಾಕಂದ್ರೆ ಈಗ ನೀವೇ ಹುಟ್ಟುವಾಗ ನಿಮ್ ಮನೆಯವ್ರು ನಿಮ್ಮನ್ನ ಉರ್ದು ಮಾತಾಡೋರ್ ಮನೆಯಲ್ಲಿ ಬಿಟ್ಟಿದ್ರೆ ನೀವು ಏನ್ ಕಲಿತಾ ಇದ್ರಿ? ಉರ್ದು ಭಾಷೆನೆ ಕಲಿತಾ ಇದ್ರಿ. ಯಾಕಂದ್ರೆ ಅದು ಆಂಗಿಕ ಚಲನೆಗಳಿಂದ, ಅಂದ್ರೆ ಏನ್ ತೋರಿಸ್ತಾರೆ ಏನ್ ಹೇಳ್ತಾರೆ ಅದ್ರ ಮೇಲೆ ಕಲಿತಾರೆ. ನನಗೆ ತೆಲುಗು ಕೂಡ ಬರುತ್ತೆ ಅರ್ಧಮರ್ಧ. ಓಕೆ, ಹೇಗೆ ಬರೀ ಸಿನಿಮಾ ನೋಡಿ ಕಲ್ತಿದ್ದೆ ನಾನು, ಬಹಳ ಸಿನಿಮಾ ಅಲ್ಲ, ಬರೀ 5 ಸಿನಿಮಾ. PUC ಸೆಕೆಂಡ್ ಇಯರ್ ಮುಗಿಸಿದ ನಂತರ ಇನ್ನೂ ನೆನಪಿದೆ ನನಗೆ, ಇದು ಜೂನಿಯರ್ NTR ಅವರ ಊಸರವಳ್ಳಿ, ಆಮೇಲೆ ಮಹೇಶ್ ಬಾಬು ಅವರ ಬಿಸ್ನೆಸ್ ಮನ್, ಆಮೇಲೆ ದೂಕುಡು, ಈ ಒಂದು 3 ಸಿನಿಮಾ ಪದೇ ಪದೇ ನೋಡಿ ನೋಡಿ ನೋಡಿ ತೆಲುಗು ಬಂತು ನನಗೆ, ಇನ್ನೂ ನೆನಪಿದೆ ಆ ಸೀನ್ಗಳು. ಓಕೆ, ಸೊ ಹಾಗಾಗಿ ನೀವು ಒಂದು ಭಾಷೆನ ಮಾತಾಡೋ ಕಲಿಬೇಕು ಅಂದ್ರೆ ಅದನ್ನ ನೋಡ್ತಾ ಹೋದ್ರೆ ಸಾಕು, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಓದಬೇಕು, ಬರಿಬೇಕು ಅಂತ ಅಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನೀವು ಹಾಕಬೇಕಾಗತ್ತೆ. ಅದನ್ನ ಹಾಕೋಕ್ ರೆಡಿ ಇದ್ರೆ ತುಂಬಾ ಈಸಿ ಆಗಿ ಕ್ಲಿಯರ್ ಮಾಡ್ಕೊಳ್ತೀರಿ ಯಾವುದೇ ಎಕ್ಸಾಮ್ ಅನ್ನ. ಮತ್ ಇನ್ನೂ ಒಂದು, ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಲರ್ನ್ ಇಟ್. ಇಂಗ್ಲಿಷ್ ನೀವು ಕಲಿಬೇಕು ಅಂತ ಅಂದ್ರೆ ದಿಸ್ ಈಸ್ ಲಾಸ್ಟ್ ಚಾನ್ಸ್, ಇದ್ರ ನಂತರ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಇದೊಂದು, ಇನ್ನೊಂದು, ನನ್ನ ಕ್ಷಣ ನಿಮ್ಗೆ ಇಂಗ್ಲಿಷ್ ಅನ್ನ ಯಾರು ಚೆನ್ನಾಗಿ ಕಲ್ಸೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನಷ್ಟು ಕಟ್ಟ ಕಷ್ಟ ಪಟ್ಟಿದ್ದೀನಿ, ನನಗೆ ಬರ್ತಾ ಇರಲಿಲ್ಲ ಅದು. ನಾನು ನಿಮ್ ಲೆವೆಲ್ ನಲ್ಲೇ ಇದ್ದೆ. ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೇಗೆ, ಅದೇನೇನು ಪ್ರಯತ್ನ ಪಟ್ಟಿದ್ರಿ ಅದನ್ನ ಹೇಳ್ತಾ ಹೋಗ್ತೀನಿ, ಅಷ್ಟು ಫಾಲೋ ಮಾಡಿದ್ರೆ ಸಾಕು. ಓಕೆ, ಇನ್ನು ಒಂದು ಡೆಮೋ ತೋರಿಸ್ತೀನಿ ನಿಮಗೆ, ಯಾವ ತರ ನೀವು ಈ ಕೋರ್ಸ್ ಅನ್ನ ಕಲಿತ ನಂತರ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಇದನ್ನ ಅಂತ ಅಂದ್ರೆ, ನೀವು ಯಾವುದೇ ಇಂಗ್ಲಿಷ್ ಪುಸ್ತಕ ಬರ್ತಾ ಬರ್ತಾ ಇಂಗ್ಲಿಷ್ ಪುಸ್ತಕಗಳನ್ನ ಪರ್ಚೇಸ್ ಮಾಡಬೇಕು, ಯಾವ್ದಾದ್ರಲ್ಲೂ ನಂಬರ್ ಬಂದ್ರೆ ಅದನ್ನ ಓದ್ಬೇಕು. ಒಂದು ಡೆಮೋ ತೋರಿಸ್ತೀನಿ ನಾನು ನಿಮ್ಗೆ, ಹೀಗೆ ಒಂದು ಪ್ಯಾರಾಗ್ರಾಫ್ ಇದೆ, ಇದನ್ನ ಹೇಗೆ ಓದ್ಕೊಂಡು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಬೇಕು. ದೊಡ್ಡ ಇಂಗ್ಲಿಷ್ ಪುಸ್ತಕ ನಿಮ್ ಹತ್ರ ಇದೆ ಅಥವಾ NCERT ಅಂತ ಬಹಳ ಜನ ಕೇಳ್ತಾ ಇರ್ತೀರಿ, ಈಗ NCERT ಪುಸ್ತಕ ತಗೊಂಡ್ರಿ, ತಗೊಂಡು ಓದೋಕ್ ಸ್ಟಾರ್ಟ್ ಮಾಡಿದ್ರಿ, ಅರ್ಥ ಆಗಲಿಲ್ಲ, ಹೇಗೆ ಓದ್ಬೇಕು? ಹೋಗೋಣ ನೋಡಿ, ಟ್ರೈ ಮಾಡೋಣ ಇದನ್ನ. ವಿತ್ ರೆಸ್ಪೆಕ್ಟ್ ಟು ವಾಟ್ ಆರ್ ಕಾಲ್ಡ್ ಡಿನಾಮಿನೇಷನ್ಸ್ ಆಫ್ ರಿಲಿಜಿಯನ್. ನೋಡಿ, ಈಗ ಇದೇ ವಾಕ್ಯವನ್ನು ಓದ್ತಾ ಇದ್ರೆ ಅನ್ಕೊಳ್ಳೋಣ, ಇಲ್ಲಿ ಕಾಮಾ ಬಂದಾಗ ಇದು ಕಾಮಾ, ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ ಇವೆಲ್ಲ ಬಂದಾಗ ನಿಲ್ಬೇಕು, ಆಗ್ಲಿ ಹಾಗೆ ಹೋಗಬಾರದು. ಈಗ ರೋಡ್ ಬ್ರೇಕ್ ಬಂದಾಗ ಹಾಗೆ ಜಿಗಿಸ್ಕೊಂಡು ಹೋದ್ರೆ ಏನಾಗತ್ತೆ? ಹಾ, ಪೆಟ್ಟಲ್ಲ, ಗಾಡಿಗೂ ತೊಂದರೆ ಆಗತ್ತೆ, ನಿಮ್ಗೂ ತೊಂದರೆ ಆಗತ್ತೆ. ಸೊ ಇವ್ರು ಯಾಕೆ ಹಾಕಿರ್ತಾರೆ, ನಿಲ್ರಿ ರೋಡ್ ಬ್ರೇಕ್ ಇದೆ ಇಲ್ಲಿ ಅಂತ ಹೇಳ್ತಿರ್ತಾರೆ ಅವ್ರು. ಓಕೆ, ಅಲ್ಲಿಗೆ ನಿಲ್ಸಿ ನಿಲ್ಸಿ ಅರ್ಥ ಮಾಡ್ಕೊಳ್ಬೇಕು. ವಿತ್ ರೆಸ್ಪೆಕ್ಟ್ ಟು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ವಾಟ್ ಆರ್, ಏನು, ವಾಟ್ ಅಂದ್ರೆ ಏನು, ಏನು ಅಷ್ಟೇ, ವಾಟ್ ಆರ್ ಕಾಲ್ಡ್, ಕರೆಯುವುದು, ಡಿನಾಮಿನೇಷನ್ಸ್ ಆಫ್ ರಿಲಿಜಿಯನ್. ಸೊ ಈಗ ಓದ್ತಾ ಇರ್ತೀರಿ, ಡಿನಾಮಿನೇಷನ್ಸ್ ಅಂದ್ರೆ ಗೊತ್ತಿಲ್ಲ, ತೆಗಿಯೋದು ಗೂಗಲ್ ಅಣ್ಣ, ಶಬ್ದಕೋಶ ಆಪ್ ಕೂಡ ಇದೆ ಅವ್ರದ್ದು, ಮತ್ತೆ

ವೆಬ್ಸೈಟ್ ಕೂಡ ಇದೆ, ಅದನ್ನ ಚೆಕ್ ಮಾಡೋದು. ಡಿನಾಮಿನೇಷನ್, ದಿನಕ್ಕೆ ಹಿಂಗೊಂದು 20-30 ಪದಗಳನ್ನ ನೀವು ಕಲಿತಾ ಹೋದ್ರೆ ತಾನಾಗೆ ಬರುತ್ತೆ. ವರ್ಗ, ಹೆಸರು, ಬಗೆ, ಗುಂಪು, ಪಂಗಡ, ಹೆಣಿವಟ್ಟ, ಧಾರ್ಮಿಕ ಪಂಥ, ನಿರ್ದಿಷ್ಟ ಪಂಗಡ, ಅರ್ಥ ಆಯ್ತಲ್ಲ. ಸೊ ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ? ರಿಲಿಜಿಯನ್ಸ್ ಅಂತ ಬಂದಿದೆ. ಸೊ ಡಿನಾಮಿನೇಷನ್ಸ್ ಆಫ್ ರಿಲಿಜಿಯನ್ಸ್ ಅಂತ ಇದೆ ಅಂದ್ರೆ ಏನಾಯ್ತು, ಅದು ಧಾರ್ಮಿಕ ಪಂಗಡಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇಷ್ಟು ಬೇಸಿಕ್ ಗೊತ್ತಾಗ್ಲಿ ನಿಮ್ಗೆ ಮೊದಲು ಆ ವಾಕ್ಯ ಓದಿದ ನಂತರ ನೋಡೋಣ ಆಮೇಲೆ ಏನಾಗುತ್ತೆ. ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸೊ ಈ ಧಾರ್ಮಿಕ ಪಂಗಡಗಳ ಬಗ್ಗೆ ನಾವು ಏನೇ ಕರೀಲಿ, ಏನೇ ಆಗ್ಲಿ, ಮುಂದೆ ಹೇಳ್ತಾರ ಅವರು, ಇಫ್ ಒಂದು ವೇಳೆ ಎವ್ರಿ ಒನ್ ಪ್ರತಿಯೊಬ್ಬ ಈಸ್ ಲೆಫ್ಟ್ ಟು ಬಿ, ಅಂದ್ರೆ ಅವನನ್ನ ಬಿಟ್ರೆ ಯಾವುದಕ್ಕೆ, ಜಡ್ಜ್, ಒಬ್ಬ ನ್ಯಾಯಾಧೀಶನಾಗಿ ಮಾಡಿಬಿಟ್ರೆ, ಆಫ್ ಹಿಸ್ ಓನ್ ರಿಲಿಜಿಯನ್. ಓನ್ ಅಂದ್ರೆ ಏನು, ಅವನ ಸ್ವಂತ. ಕೆಲವೊಬ್ರಿಗೆ ಇನ್ನೂ ಗೊತ್ತಿರಲ್ಲ ಆ ಪದಗಳು ಬರ್ಕೊಳ್ಬೇಕು, ಹೇಗೆ ಬರ್ಕೊಳ್ಬೇಕು. ಈಗ ನಾನೇ ನೋಡಿ, ನಾನೇ ಫಸ್ಟ್ ಟೈಮ್ ಓದ್ತಾ ಇದೀನಿ ಇದನ್ನ. ಡಿನಾಮಿನೇಷನ್ಸ್ ಬರೀತೀನಿ ಇಲ್ಲಿ, ಊಟದ ಮೇಲೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಬರೀತೀನಿ ಹೇಗೆ, ಏನಂದ್ರೆ ಪಂಗಡ ಅಥವಾ ಪಂಥ. ರಿಲಿಜಿಯನ್ ಅಂದ್ರೆ ನಂಬರ್ ಟು ಧರ್ಮ. ಓಕೆ, ಅಂದ್ರೆ ಈ ಪೇಜ್ ನ ನಂಬರ್ ಒನ್ ಪದ ನನಗೆ ಅರ್ಥ ಆಗಿಲ್ಲ, ಅದು ನಂಬರ್ ಟು ಇದು. ನೆಕ್ಸ್ಟ್ ಪೇಜ್ ಹೋದಾಗ ಮತ್ತೆ ನಂಬರ್ ಒನ್ ನಂಬರ್ ಟು, ಆತರ ಆ ಪುಟದ ಮೇಲೆ ಈ ತರ ಅರ್ಥಗಳು ಇರಬೇಕು. ಹಾ, ಅಂದ್ರೆ ಆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಧರ್ಮದ ಜಡ್ಜ್ ಅನ್ನಾಗಿ ಅವನನ್ನೇ ಮಾಡಿಬಿಟ್ರೆ, ದೇರ್ ಈಸ್ ಅಲ್ಲಿ ನೋ ಇಲ್ಲ ಸಚ್ ಅಂತಹ ಥಿಂಗ್ಸ್ ವಸ್ತುಗಳು ಆಸ್ ರಿಲಿಜಿಯನ್ ಅಂದ್ರೆ ಧರ್ಮ, ದಟ್ ಈಸ್ ರಾಂಗ್ ಅಂದ್ರೆ ತಪ್ಪಾಗಿರುವಂತಹ ಧರ್ಮ ಯಾವುದೂ ಇಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಒಬ್ಬ ವ್ಯಕ್ತಿಗೆ ತನ್ನ ಧರ್ಮದ ನ್ಯಾಯಾಧೀಶನಾಗಿ ಮಾಡಿಬಿಟ್ರೆ ಅವನ್ ಯಾವತ್ತೂ ಕೂಡ ತನ್ನ ಧರ್ಮದಲ್ಲಿ ತಪ್ಪಿದೆ ಅಂತ ಹೇಳೋದಿಲ್ಲ ಅಂತ ಹೇಳ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಈಗ ನಿಮ್ ನಿಮ್ ಧರ್ಮ ಏನಿದೆ ನೀವು ಕರೆಕ್ಟ್ ಅಂತಾನೆ ಹೇಳೋರು ಅದನ್ನ ಅಲ್ವಾ. ಸೊ ಇಂತಹ ಇದು ಏನ್, ಇದು ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಇದು ಯು ಪಿ ಎಸ್ ಸಿ ಸಿಸ್ಯಾಟ್ ನಲ್ಲಿ ಕಾಂಪ್ರಹೆನ್ಷನ್ ಅಂತ ಬರುತ್ತೆ, ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ ಇದು. ಓಕೆ, ಸೊ ಅಲ್ಲಿ ಪ್ಯಾರಾಗ್ರಾಫ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಿರ್ಬೋದು, ಬಟ್ ಸ್ಲೋ ಆಗಿ ಹೋಗ್ತಾ ಹೋಗೋಣ, ಬರ್ತಾ ಬರುತ್ತೆ ನಿಮಗೆ ಇದು. ಬಟ್ ಮುಂದೆ ನೋಡಿ, ನಿಲ್ಸಿದಾರೆ ಇಲ್ಲಿ. ಬಟ್ ಆದ್ರೆ, ಇಫ್ ದೇ ಆರ್ ಟು ಬಿ ಅ ಜಡ್ಜ್ ಆಫ್ ಈಚ್ ಅದರ್ಸ್ ರಿಲಿಜಿಯನ್, ಏನ್ ಹೇಳ್ತಾ ಇದಾರೆ ನೋಡಿ ಇಲ್ಲಿ. ಬಟ್ ಆದ್ರೆ, ಇಫ್ ದೇ ಆರ್, ಒಂದು ವೇಳೆ ಅವರನ್ನ ಟು ಬಿ ಅ ಜಡ್ಜ್, ಅವರನ್ನ ಜಡ್ಜ್ ಆಗಿ ಮಾಡಿದ್ರೆ, ಆಫ್ ಯಾವ್ದರ, ಈಚ್ ಅದರ್ಸ್. ಈಚ್ ಅಂದ್ರೆ ಬೇರೆ ಬೇರೆ, ಅಂದ್ರೆ ಒಂದಕ್ಕೊಂದು. ಈಚ್ ಅದರ್ಸ್, ಒಬ್ಬರಿಗೊಬ್ಬರ ಧರ್ಮಗಳ ಧಾರ್ಮಿಕ ನಾಯಕರನ್ನಾಗಿ ಮಾಡಿದ್ರೆ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಅ ರಿಲಿಜಿಯನ್ ದಟ್ ಈಸ್ ರೈಟ್. ಅಂದ್ರೆ ಇವನೊಬ್ಬ ಇದಾನೆ, ಇವನ್ದು ಧರ್ಮ ಎ, ಇವನೊಬ್ಬ ಇದಾನೆ, ಇವನ್ದು ಧರ್ಮ ಬಿ, ಇವನಿಗೆ ಎ ಧರ್ಮದ ಬಗ್ಗೆ ನೀನ್ ಹೇಳು, ಇವನಿಗೆ ಬಿ ಧರ್ಮದ ಬಗ್ಗೆ ನೀನ್ ಹೇಳು ಅಂತ ಅಂದಾಗ, ಇಲ್ಲಿ ದೇರ್ ಇಸ್ ನೋ ಸಚ್ ರಿಲಿಜಿಯನ್ ದಟ್ ಈಸ್ ರೈಟ್. ಅಂದ್ರೆ ಯಾವುದೂ ಧರ್ಮ ಕೂಡ ಕರೆಕ್ಟ್ ಆಗಿರೋದಿಲ್ಲ. ಇವನು ಎ ಧರ್ಮವನ್ನ ಟೀಕೆ ಮಾಡ್ತಾನೆ, ಇವನು ಬಿ ಧರ್ಮವನ್ನ ಟೀಕೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಮತ್ತೆ ಮುಂದೆ, ಅಂಡ್ ದೇರ್ ಫೋರ್ ಆಲ್ ದ ವರ್ಲ್ಡ್ ಈಸ್ ರೈಟ್ ಆರ್ ಆಲ್ ದ ವರ್ಲ್ಡ್ ಈಸ್ ರಾಂಗ್ ಇನ್ ದ ಮ್ಯಾಟರ್ ಆಫ್ ರಿಲಿಜಿಯನ್. ಸೊ ಧರ್ಮದ ವಿಚಾರ ಅಂತ ಬಂದಾಗ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಥವಾ ಎಲ್ಲವೂ ಕೂಡ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾಕೆ ನಾವ್ ಏನ್ ಕಲಿತಾ ಇದೀವಿ ಈ ಗ್ರಾಮರ್ ಈ ಒಂದು ಕ್ಲಾಸ್ಗಳಲ್ಲಿ ಅಂತ ಅಂದ್ರೆ, ಈಗ ಟು ಇಲ್ಲೇ ಯಾಕೆ ಬಂತಿದು, ಇಲ್ಲಿ ಆಫ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಅವರು ಫಾರ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಈಸ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಟು ಯಾಕೆ ಯೂಸ್ ಮಾಡಿದಾರೆ ಅಲ್ಲಿ, ಆಮೇಲೆ ಇಲ್ಲಿ ಆಫ್ ಯಾಕೆ ಯೂಸ್ ಮಾಡಿದಾರೆ ಅವರು, ಇಲ್ಲಿ ಆಸ್ ಯಾಕೆ ಬಂದಿದೆ, ಆಮೇಲೆ ಇಲ್ಲಿ ಮತ್ತೆ ದ ಯಾಕೆ ಯೂಸ್ ಮಾಡಿದ್ದಾರೆ, ಎ ಯೂಸ್ ಮಾಡ್ಬೋದಿತ್ತು, ಆ್ಯಂಡ್ ಯೂಸ್ ಮಾಡ್ಬೋದಿತ್ತು, ಹೌದಲ್ವಾ. ಸೊ ಇದನ್ನ ನಾವು ಗ್ರಾಮರ್ ನಲ್ಲಿ ಕಲಿತೀವಿ. ಈ ಗ್ರಾಮರ್ ನಿಮ್ಗೆ ಗೊತ್ತಾದ ನಂತರ ವಾಕ್ಯಗಳ ರಚನೆ ಹೇಗಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ವಾಕ್ಯಗಳ ರಚನೆ ಗೊತ್ತಾದ ನಂತರ ನೀವು ಶಬ್ದಾರ್ಥ ತಿಳ್ಕೊಂಡ್ಬಿಟ್ರೆ ಆ ವಾಕ್ಯ ಪೂರ್ತಿಯಾಗಿ ಅರ್ಥ ಆಗೋಕ್ ಸ್ಟಾರ್ಟ್ ಆಗುತ್ತೆ. ತಿಳಿತಾ? ಸೊ ಹಾಗಾಗಿ ಈ ಕೋರ್ಸ್ನ ಬೆಲೆ ಫ್ರೀ ಆಗಿಲ್ಲ, ನಿಮ್ ಟೈಮ್ ಇದಕ್ಕೆ ಕನ್ಸ್ಯೂಮ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಇಂಗ್ಲಿಷ್ ಗ್ರಾಮರ್ ಕಲ್ಸ್ಕೊಡ್ತೀವಿ, ಸಿಸ್ಟಮೆಟಿಕ್ ಆಗಿ ಕಲ್ಸ್ಕೊಡ್ತೀವಿ, ನೀವು ರೆಡಿ ಆಗ್ತೀರಿ. ಸೊ ಇಲ್ಲಿಗೆ ಇವತ್ತಿನ ಇಂಟ್ರೊಡಕ್ಷನ್ ಕ್ಲಾಸ್ ಮುಗಿಯುತ್ತೆ, ಮತ್ತೆ ಸಿಗೋಣ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಶ್ರೀ ಸುಬ್ರಹ್ಮಣ್ಯ ಹೈತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲಗು ಮಲಗೆನ್ನ ಮಗುವೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಸುಲೋಚನಾ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿವಾಹಿನಿಯಲ್ಲಿ ಇದೀಗ ಕೇಳಿ ಆನಂದಿಸೋಣ. ಈ ಒಂದು ಗೀತೆಯ ರಚನೆಕಾರರಾಗಿ NS ಲಕ್ಷ್ಮೀನಾರಾಯಣ ಭಟ್ರು, ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು, ಹಾಗೆ ಒಲುಮೆ ಹರಿಸಿದ ಅಂದದ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಸುಮಧುರವಾದಂತ ಭಾವಗೀತೆಗಳ ಕಾರ್ಯಕ್ರಮ ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ ಎನ್ನುವಂತ ಒಂದು ಅದ್ಭುತವಾದಂತ ಭಾವಗೀತೆಯನ್ನ ಸಿ ಅಶ್ವಥ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಋಷಿ ಅವರ ಒಂದು ರಚನೆಯನ್ನ ಕೇಳೋಣ. ಸಂಗೀತ ನಿರ್ದೇಶಕರಾಗಿ ನಮ್ಮ ಶ್ರೀ ಮಧುರ ಅವರು. ಹಾಗೆ ಶ್ರೋತೃ ಬಾಂಧವರೇ, ಜೀವನದಲ್ಲಿ ಏನು ಇಲ್ಲ, ಇರುವಷ್ಟು ದಿನ ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವರು ಕೂಡ ಖುಷಿಯಾಗಿ ಇರ್ತಾರೆ, ನಾವು ಕೂಡ ಖುಷಿಯಾಗಿ ಇರೋಣ. ಹಾಗೆ ನಾವು ಯಾವಾಗಲೂ ಒಳ್ಳೆಯದನ್ನ ಮಾಡಿದಾಗಲೇ ಬೇರೆಯವರು ಒಳ್ಳೆಯರಾಗಲು ಸಾಧ್ಯ ಅಂತ ಹೇಳ್ತಾ ಈ ಒಂದು ಸುಂದರ ಭಾವಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಇದೀಗ ಕೇಳೋಣ, ಬಡವನಾದರೆ ಏನು ಪ್ರಿಯೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ರಾಜು ಅನಂತ ಸ್ವಾಮಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸತ್ಯಾನಂದ ಪತ್ರೋಟ ಅವರ ಒಂದು ಅಮೋಘವಾದಂತಹ ರಚನೆಯನ್ನ ಕೇಳೋಣ. ಹಾಗೆ ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು. ಒಳ್ಳೆಯವರ ಎದೆಗೆ ಒದ್ದು ಮೈ ಮಾನ ಮುಚ್ಚುವೆ ಎನ್ ಸಾಹಿತ್ಯ ಗುರುಗಳೇ, ಕನ್ನಡ ಭಾಷೆ ಅಜರಾಮರ, ಇಂತಹ ಹಾಡುಗಳು ಸಿಗುವುದು ಕನ್ನಡ ಭಾಷೆಯಲ್ಲಿ ಮಾತ್ರ ಅಂತ ಹೆಮ್ಮೆಯಿಂದ ಹೇಳೋಣವೇ. ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಇದೀಗ ಸಾಗೋಣವೇ.

ಪ್ರೀತಿಯ ಶ್ರೋತೃ ಬಾಂಧವರೇ, ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು, ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಾರಾ ಬೇಂದ್ರೆ ಅವರ ಒಂದು ಕವನವನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು, ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕಿ ಸಂಗೀತ ಕಟ್ಟಿ ಅವರು. ಗೀತೆ ಮುಗಿಲ ಮಾರಿಗೆ ರಾಗ ರತಿಯ ಎನ್ನುವಂತಹ ಒಂದು ಅದ್ಭುತವಾದಂತ ಭಾವಗೀತೆ. ಇಂತಹ ಒಳ್ಳೆಯ ಹಾಡು ಸಾಹಿತ್ಯ, ಹಾಗೆ ನಮ್ಮ ಬೇಂದ್ರೆಯವರ ಒಂದು ಅದ್ಭುತವಾದಂತಹ ಸಾಹಿತ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಸಿ ಅಶ್ವಥ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ನಮ್ಮ ಸುಮಧುರವಾಗಿರುವಂತಹ ನಮ್ಮ ಅಕ್ಕನವರ ಒಂದು ಕಂಠದಲ್ಲಿ ಈ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಈ ಒಂದು ಭಾವಗೀತೆಯನ್ನ ಎಷ್ಟು ಬಾರಿ ಕೇಳಿದರೂ ನಮ್ಮ ಮನಸ್ಸಿಗೆ ಬೇಜಾರು ಅನಿಸುವುದೇ ಇಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಭಾವಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಕೇಳುಗರೆ, ಇದುವರೆಗೂ ಭಾವಸಂಗಮ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಐತಾಳ್ ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳ 27 ತಾರೀಕು ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾಬೆಳಕೆ, 6:15 ನಾದನಮನ, 6:25 ವಚನವಾಹಿನಿ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ವಾರದ ಕಥೆ ನಮ್ಮ ಕೇಳುಗರ ಜೊತೆ, 7:00 ಅರಿವೇ ಗುರು ಕಾರ್ಯಕ್ರಮ, 7:35 ವಾರ್ತೆಗಳು ಹಾಗೂ 7:45 ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಕೇಳ್ತಾ ಇದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪಲಾಂಗದಲ್ಲಿ ಮೈಸೂರಿನಿಂದ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದ ವಿಷಯ ಸಾರ್ಥಕ ಕಾರ್ಯದ ಮರೆಯ ಅಪಾಯ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾಬೆ.

ಅಲ್ಕಿತಾ ಬ್ರೌನ್ ಒಬ್ಬ ಅಮೆರಿಕದ ಹಾಡುಗಾರ್ತಿ. ಆಕೆಯ ಗಂಡ ಹಿರಿಯ ವಾಯುಪಡೆಯ ಅಧಿಕಾರಿಯಾಗಿ ಕೆಲಸ ಮಾಡಿದವರು. ಎರಡನೇ ಮಹಾಯುದ್ಧ ಮುಗಿದ ಕೂಡಲೇ ಬ್ರೌನ್ರವರನ್ನ ಜರ್ಮನಿಗೆ ವರ್ಗ ಮಾಡಲಾಗಿತ್ತು. ಆಗ ಎರಡನೇ ಮಹಾಯುದ್ಧ ಕಾಲದಲ್ಲಿ ಆದ ಅಪಾರ ಪ್ರಾಣಹಾನಿಯ ಬಗ್ಗೆ ತನಿಖೆ ನಡೀತಾ ಇತ್ತು. ಅವು ನ್ಯೂರೆಂಬರ್ಗ್ನ ತನಿಖೆಗಳು ಎಂದು ಖ್ಯಾತವಾಗಿದ್ದವು. ಹಿಟ್ಲರ್ನ ಬಗ್ಗೆ ದ್ವೇಷ ಎಲ್ಲೆಲ್ಲಿಯೂ ಇದ್ದ ಕಾಲ. ನಾಜಿ ಸೈನಿಕರೊಡನೆ ಅತ್ಯಂತ ದೂರದ ಸಂಪರ್ಕವಿರುವವರನ್ನು ಕೂಡ ಬಂಧಿಸಿ ತನಿಖೆಗೆ ಒಳಪಡಿಸ್ತಾ ಇದ್ರು. ಹೀಗಾಗಿ ಅನೇಕ ಜನ ಹೊರಪ್ರಪಂಚಕ್ಕೆ ಕಾಣಿಸದಂತೆ ಭೂಗತರಾಗ್ತಾ ಇದ್ರು. ಒಂದು ದಿನ ಅಲ್ಕಿತಾಳ ಮಗನಿಗೆ ಕಾವಿನಿಂದ ಮೈಮೇಲೆಲ್ಲ ಗುಳ್ಳೆಗಳೆದ್ದಿದ್ದವು. ಅವನನ್ನು ಒಂದು ಬೇರೆ ಕೊಠಡಿಯಲ್ಲಿ ಮಲಗಿಸಲಾಗಿತ್ತು. ಆ ಹುಡುಗನಿಗೆ ಕೆಂಡಾಮಂಡಲದ ಜ್ವರ ಬೇರೆ. ಆತ ತುಂಬಾ ನಿತ್ರಾಣನಾಗಿದ್ದ. ತಾಯಿ ಕ್ಷಣಕಾಲ ಹೊರಗೆ ಹೋಗಿದ್ದಾಗ ತಂಪುಗಾಳಿಗೆಂದು ತೆರೆದ ಕಿಟಕಿಯ ಬಳಿಗೆ ಹೋದ. ನಂತರ ಬಗ್ಗಿ ರಸ್ತೆಯನ್ನ ನೋಡ್ತಾ ಇದ್ದಾಗ ಜೋರಾಗಿ ಬಂದ ಗಾಳಿಗೆ ತೆರೆದ ಕಿಟಕಿ ಮುಚ್ಚಿಕೊಳ್ಳುವಾಗ ಬಡಿದು ಈತ ನಾಲ್ಕನೆಯ ಮಹಡಿಯಿಂದ ಹಾರಿ ಕೆಳಗೆ ಬೀಳತೊಡಗಿದ. ಎರಡನೆಯ ಮಹಡಿಯ ಬಾಲ್ಕನಿಯ ಕಬ್ಬಿಣದ ಸರಳುಗಳು ಈತನ ಎಡಗೈಯಲ್ಲಿ ತೂರಿ ಹೋಗಿ ರಕ್ತ ಚಿಮ್ಮುತ್ತಿತ್ತು. ಕೈಗೆ ಅಪಾರ ಪೆಟ್ಟಾದರೂ ಕೆಳಕ್ಕೆ ಬೀಳುವ ವೇಗ ಕಡಿಮೆಯಾಯಿತು. ಕೊನೆಗೆ ನೆಲದ ಮೇಲೆ ಅವನ ದೇಹ ಅಪ್ಪಳಿಸಿತು. ಔಹಾರಿದ ತಾಯಿ ಕ್ಷಣದಲ್ಲಿ ಆ ಸ್ಥಳಕ್ಕೆ ಬಂದಳು. ಆಂಬ್ಯುಲೆನ್ಸ್ ಬಂದಿತು. ತಕ್ಷಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಬಾಲಕನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಎರಡು ದಿನಗಳ ಸತತ ಪ್ರಯತ್ನದಿಂದ ಅವನ ಪ್ರಾಣವನ್ನು ಉಳಿಸಲು ವೈದ್ಯರು ಸಮರ್ಥರಾದರು. ಅವನ ಎಡಗೈಯನ್ನ ಉಳಿಸುವುದು ಸಾಧ್ಯವಿಲ್ಲವೆಂದ್ರು. ಅವನ ಕೈಯನ್ನು ಕತ್ತರಿಸಿ ತೆಗೆಯದಿದ್ದರೆ ಜೀವಕ್ಕೆ ಅಪಾಯವೆಂದು ಒಪ್ಪಿಸಿ ನಾಲ್ಕು ದಿನಗಳ ನಂತರ ಶಸ್ತ್ರಚಿಕಿತ್ಸೆಯನ್ನ ನಿರ್ಧರಿಸಿದ್ರು. ಪುಟ್ಟ ಸುಂದರ ಬಾಲಕ ಕೈ ಕಳೆದುಕೊಳ್ಳುವುದನ್ನ ನೆನೆದು ಚಿಂತಿಸುತ್ತಾ ಅಲ್ಗೀತಾ ವಾರ್ಡಿನಲ್ಲಿ ಕುಳಿತಾಗ ಒಬ್ಬ ನರ್ಸ್ ಅಲ್ಲಿಗೆ ಬಂದ್ರು. ಅಲ್ಗೀತಾ, ಈ ವಿಷಯ ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದು ನನಗ್ ಗೊತ್ತಿಲ್ಲ. ನನಗೊಬ್ಬ ವೈದ್ಯ ಗೊತ್ತು, ಆತ ಮಾತ್ರ ನಿಮ್ಮ ಮಗುವಿನ ಕೈ ಉಳಿಸಬಲ್ಲ. ಆದರೆ ಆತ ತನಿಖೆಗೆ ಹೆದರಿ ಭೂಗತನಾಗಿದ್ದಾನೆ. ನನಗೆ ಅವನ ಪರಿಚಯವಿದೆ, ಕೇಳಿ ನೋಡ್ತೇನೆ ಅಂದ್ಲು. ಅಲ್ಗೀತಾ ಕೈ ಮುಗಿದು ಪ್ರಯತ್ನಿಸು ಅಂತ ಹೇಳಿದ್ಲು. ಮರುದಿನ ಒಬ್ಬ ಭಿಕ್ಷುಕನ ತರಹದ ವ್ಯಕ್ತಿ ಆಸ್ಪತ್ರೆಗೆ ಬಂದು ಅಲ್ಗೀತಾಳನ್ನ ಕಂಡು, ನಾನೇ ಆ ವೈದ್ಯ, ಮಗುವನ್ನ ಪರೀಕ್ಷಿಸ್ತೇನೆ, ಆದ್ರೆ ಈ ವಿಷಯ ಅತ್ಯಂತ ಗೌಪ್ಯವಾಗಿರಬೇಕು ಎಂದು ಮಗುವನ್ನು ಪರೀಕ್ಷೆ ಮಾಡ್ದ. ಅವನ ಕೈಯನ್ನ ಉಳಿಸಬಹುದು ಅಂದ. ಎರಡು ದಿನಕ್ಕೆ ಶಸ್ತ್ರಚಿಕಿತ್ಸೆ ನಿರ್ಧರಿಸಿದ್ರು. ಆತ ಎರಡು ದಿನ ಆಪರೇಷನ್ ಥಿಯೇಟರಿಂದ ಹೊರಗೆ ಬರದೆ ನಾಲ್ಕು ಬಾರಿ ಶಸ್ತ್ರಚಿಕಿತ್ಸೆ ಮಾಡ್ದ. ರಾತ್ರಿಯೇ ಅಲ್ಲಿಂದ ಕಣ್ಮರೆಯಾದ. ಈ ಮಗು ಚೇತರಿಸ್ಕೊಳ್ತು. ಪತ್ರಿಕೆಗಳು ಅದನ್ನ ವೈದ್ಯಕೀಯ ಇತಿಹಾಸದ ಪವಾಡ ಅಂತ ವರ್ಣಿಸಿದ್ರು. ಯಾರು ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿರಬಹುದು ಎಂಬ ವಿಷಯ ತುಂಬಾ ಚರ್ಚೆಯಾಯ್ತು. ಇಂಥ ಪವಾಡ ಸದೃಶ ಚಿಕಿತ್ಸೆಯನ್ನು ಮಾಡುವ ಶಕ್ತಿ ಇರೋದು ಒಬ್ಬನೇ ವೈದ್ಯನಿಗೆ, ಆದ್ರೆ ಈಗ ಆತ ಭೂಗತನಾಗಿದ್ದಾನೆ ಎಂದು ಕಂಡುಹಿಡಿದ್ರು. ನಂತರ ಮೂರೇ ದಿನಗಳಲ್ಲಿ ಆತನ ಬಂಧನವಾಯ್ತು. ಕೋರ್ಟಿನಲ್ಲಿ ತೀವ್ರ ತನಿಖೆಯಾಗಿ ಆ ವೈದ್ಯನಿಗೆ 5 ವರ್ಷಗಳ ಉಗ್ರ ಜೈಲು ಶಿಕ್ಷೆ ವಿಧಿಸಲಾಯಿತು. ಕೃತಜ್ಞತಳಾದ ತಾಯಿ ಅಲ್ಗೀತಾ ಕೋರ್ಟಿಗೆ ಹೋಗಿ ವೈದ್ಯರನ್ನು ಜೈಲಿಗೆ ಕರೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ನಿಲ್ಲಿಸಿ ಕಣ್ಣೀರು ದುಂಬಿ ಕೇಳಿದ್ಲು, ಸರ್, ನಿಮ್ಮ ಬಂಧನದ ಸಾಧ್ಯತೆ ಗೊತ್ತಿದ್ದು ನೀವು ನನ್ನ ಮಗನ ಶಸ್ತ್ರಚಿಕಿತ್ಸೆಗೆ ಏಕೆ ಒಪ್ಕೊಂಡು ಬಂದ್ರಿ? ಎಂಥ ಅಪಾಯವನ್ನ ಮೈಮೇಲೆ ಹಾಕೊಂಡ್ರಿ? ಅದಕ್ಕೆ ಆ ವೈದ್ಯ ನಕ್ಕು ಹೇಳಿದ, ಒಳ್ಳೆಯ ಸಾರ್ಥಕ ಕೆಲಸ ಮಾಡಬೇಕಾದ್ರೆ ಅಪಾಯಗಳು ಇದ್ದೇ ಇರುತ್ತೆ, ಅವುಗಳಿಗೆ ಹೆದರುಕೊಂಡು ನನ್ನ ಕರ್ತವ್ಯವನ್ನ ಮರೀಲೆ ಅಂತ ಕೇಳಿದ್ರಲ್ಲ ಸ್ನೇಹಿತರೆ, ಹೀಗೆ ಅಪಾಯವನ್ನ ಎದುರಿಸಿಯೇ ಮಾಡಿದ ಸಾರ್ಥಕ ಕೆಲಸಗಳು ಜೀವಕ್ಕೆ ಧನ್ಯತೆಯನ್ನ ನೀಡೋದ್ರ ಜೊತೆಗೆ ಅವು ಮತ್ತಷ್ಟು ಜೀವಗಳಿಗೆ ಮಾದರಿಯಾಗುತ್ತೆ.

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದಲ್ಲಿ ಸಾರ್ಥಕ ಕಾರ್ಯದ ಮರೆಯ ಅಪಾಯ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಗೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸೊಡ್ಡಳ ಬಾಚರಸರವರ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜುರವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.

ಪ್ರವಾಸ. ಸ್ವಂತಳ ಬಾಚರಸರು ಮಾಡುತ್ತಿದ್ದ ಕಸುಬು ಯಾವುದು ಅಂದ್ರೆ, ಕಲ್ಯಾಣ ನಗರದ ಬಿಜ್ಜಳದ ಅರಮನೆಯ ಕಣಜದಿಂದ ಧಾನ್ಯವನ್ನು ಅಳೆದುಕೊಡುವ ಮತ್ತು ಕೊಟ್ಟದ್ದರ ಲೆಕ್ಕವನ್ನು ಬರೆದುಕೊಳ್ಳುವ ಕರ್ಣಿಕರಾಗಿದ್ದರು. ಇವರ ವಚನಗಳು 108 ವಚನಗಳು ಇದುವರೆಗೆ ನಮಗೆ ದೊರಕಿವೆ. ಇವರ ವಚನಗಳ ಅಂಕಿತ ನಾಮ ದೇವರಾಯ ಸೊಡ್ಡಳ, ಕೆಲವು ವಚನಗಳಲ್ಲಿ ಮಹಾದಾನಿ ಸೊಡ್ಡಳ ಅನ್ನತಕ್ಕಂಥ ಹೆಸರುಗಳು ಬಂದಿದೆ. ಸೊಡ್ಡಳ ಎಂಬ ಪದಕ್ಕೆ ಶಿವ ಈಶ್ವರ ಎಂಬ ಅರ್ಥವಿದೆ. ಸೊಡ್ಡಳ ಬಾಚರಸರ ವಚನದ ಸಾಲು. ವಚನದ ರಚನೆಯ ನುಡಿವ ಬರುಬಾಯ ಬುಂಜಕರೆಲ್ಲ ಭಕ್ತರಪ್ಪರೆ ಅಯ್ಯ. ವಚನದ ರಚನೆಯ ನುಡಿವ ಬರುಬಾಯ ಬುಂಜಕರೆಲ್ಲ ಭಕ್ತರಪ್ಪರೆ ಅಯ್ಯ. ನೋಡಿ, 12ನೇ ಶತಮಾನದಲ್ಲೇ ಶಿವಶರಣರಲ್ಲೇ ಕೆಲವರು ಮಾಡುತ್ತಿದ್ದಂತಹ ಅವರ ನಡೆನುಡಿಗಳಲ್ಲಿ ಕಂಡು ಬರತಕ್ಕಂತ ವೈರುಧ್ಯವನ್ನು ಗಮನಿಸಿ ಈ ಮಾತನ್ನ ಸೊಡ್ಡಳ ಬಾಚರಿಸಿ ಹೇಳ್ತಾರೆ. ಅಣ್ಣ, ಅಪ್ಪ, ವಚನದ ರಚನೆಯ ನುಡಿವ, ವಚನದ ರಚನೆ ಅಂದ್ರೆ ಸುಳ್ಳು ನುಡಿಗಳನ್ನ ಶಿವಶರಣ ಶರಣೆಯರು ರಚನೆ ಮಾಡಿರತಕ್ಕಂತ ವಚನಗಳ ಆ ಸಾಲುಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಅಯ್ಯೋ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ, ಬಸವಣ್ಣರ ಮಾತುಗಳನ್ನ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಅನ್ನತಕ್ಕಂಥ ಅಲ್ಲಮ್ಮನ ವಚನಗಳನ್ನ, ಅಥವಾ ಇವನಾರವ ಇವನಾರವ ಇವನಾರವ ಎನ್ನದಿರಯ್ಯ ಅನ್ನತಕ್ಕಂಥ ಅನೇಕ ವಚನದ ಸಾಲುಗಳನ್ನ ಎತ್ಕೊಂಡು ನೀವು ನುಡಿವ ಬರುಬಾಯ ಬುಂಜಕರು ಅಂದಿರ. ಅಪ್ಪ, ನೀವೆಲ್ಲ ಅದನ್ನ ಹೊರತುಕೊಂಡು ವಚನಗಳಲ್ಲಿ ಹೇಳಿರುವಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತ ನಡೆನುಡಿಗಳನ್ನ ಹೊರತುಕೊಂಡು ನಡೆನುಡಿ ಒಂದಾಗಿ ಬಾಳಬೇಕು ಅನ್ನತಕ್ಕಂತ ಆ ಮಾತನ್ನ ಅರ್ಥ ಮಾಡ್ಕೊಳ್ದೆ ಬರೀ ನುಡಿಯನ್ನ ಆಡ್ತಾ ಇದ್ದೀರಿ. ಬರುಬಾಯ ಬುಂಜಕರು, ಬುಂಜಕ ಅಂದ್ರೆ ತಿನ್ನುವವನು ಕಬಳಿಸುವವನು. ಇಲ್ಲಿ ಆಹಾರ ನುಂಗ್ತಾ ಇಲ್ಲ ಇವರು, ವಚನಗಳನ್ನೇ ನುಂಗ್ಕೊಂಡವ್ರೆ. ಅಂದ್ರೆ ವಚನಗಳನ್ನ ಏನು ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಬರುಬಾಯ ಬುಂಜಕರು, ಬರುಬಾಯಿ ಅಂದ್ರೆ ಕಾರ್ಯರೂಪಕ್ಕೆ ಬಾರದ ಮಾತುಗಳು, ಸುಮ್ಮನೆ ಮಾತಾಡ್ತಾ ಇರ್ತಕ್ಕಂಥದ್ದು. ಬರುಬಾಯ ಬುಂಜಕರು ಅಂದ್ರೆ ಜೀವನದಲ್ಲಿ ಒಂದಾದರೂ ಒಳ್ಳೆಯ ಕೆಲಸವನ್ನು ಮಾಡದೆ ಕೇವಲ ಮಾತಿನ ಮೋಡಿಯಿಂದಲೇ ವಚನಗಳನ್ನ ಅತ್ಯಂತ ಬಹಳ ಸುಶ್ರಾವ್ಯವಾದ ರೀತಿಯಲ್ಲಿ ಹೇಳುವುದರಿಂದಲೇ ಜನರನ್ನು ವಂಚಿಸಿ ಹೊಟ್ಟೆಯನ್ನ ಹೊರೆದುಕೊಳ್ಳುವವರು ಇವರನ್ನ ಬರುಬಾಯ ಬುಂಜಕರು. ಬರೀ ಮಾತಿನ ಮಲ್ಲರು, ವಚನಗಳನ್ನ ಅತ್ಯಂತ ಬಹಳ ಸುಂದರವಾಗಿ ಕಲಾತ್ಮಕವಾಗಿ ಹೇಳ್ತಾ ಇದ್ದಾರೆ ಹೊರತು ಅವುಗಳ ಆಶಯವನ್ನ ಅರ್ಥ ಮಾಡಿಕೊಂಡು ತಮ್ಮ ನಡೆಯಲ್ಲಿ ಅದನ್ನ ತಂದಿಲ್ಲ. ಬರುಬಾಯ ಬುಂಜಕರೆಲ್ಲ ಭಕ್ತರು ಅಪ್ಪರೆ ಅಯ್ಯ. ಕೇವಲ ವಚನಗಳನ್ನ ಇಂಪಾಗಿ ನುಡಿದ ಮಾತ್ರಕ್ಕೆ, ಸುಶ್ರಾವ್ಯವಾಗಿ ಹಾಡಿದ ಮಾತ್ರಕ್ಕೆ ಅವರು ಭಕ್ತರಾಗ್ತಾರಪ್ಪ. ಭಕ್ತರು ಅಪ್ಪರೆ ಅಯ್ಯ. ಯಾರು ಭಕ್ತರು? ಒಳ್ಳೆಯ ನಡೆ ನುಡಿ ಇರುವವನು ಭಕ್ತ. ಒಳ್ಳೆಯ ನಡೆನುಡಿ ಅಂದ್ರೆ ಯಾವುದು? ವ್ಯಕ್ತಿ ತನ್ನ ನಡೆನುಡಿಯಿಂದ ತನ್ನ ಒಳಿತನ್ನ ತನ್ನ ಕುಟುಂಬದ ಒಳಿತನ್ನ ಮಾಡಿಕೊಳ್ಳುವಂತೆಯೇ ಸಹಮಾನವರ ಸಮಾಜದ ಒಳಿತನ್ನ ಮಾಡಿಕೊಳ್ಳುವಂತ ನಡೆನುಡಿಗಳುಳ್ಳವನು ಮಾತ್ರ ಭಕ್ತ. ಬರೀ ಮಾತಾಡುವರೆಲ್ಲ ಭಕ್ತರಪ್ಪರೇ ಅಪ್ಪರೇ ಆಗುತ್ತಾರೆಯೇ ಅಯ್ಯ. ಶಿವಶರಣ ಶರಣೆಯರು ವಚನದಲ್ಲಿ ಹೇಳಿರುವ ಒಳ್ಳೆಯ ನಡೆನುಡಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳದೆ ಮಾತಿನ ಚಪಲಕ್ಕಾಗಿಯೋ ಇಲ್ಲವೇ ಹೊಟ್ಟೆಯ ಪಾಡಿಗಾಗಿಯೋ ವಚನದ ಸಂಗತಿಗಳನ್ನ ಇತರರ ಮುಂದೆ ಹಾಡಿ ಹೋಗಲು ವ್ಯಕ್ತಿಗಳು ಎಂದಿಗೂ ಶಿವನ ಒಲಿವಿಗೆ ಪಾತ್ರರಾದರು ಅವರೆಂದಿಗೂ ಶಿವಭಕ್ತರಲ್ಲ. ವಚನದ ರಚನೆಯ ನುಡಿವ ಬರುಬಾಯ ಬುಂಜಕರೆಲ್ಲ ಭಕ್ತರಪ್ಪರೇ

0: ಕಳ್ಳಂಗೆ ಕತ್ತಲೆಯಲ್ಲದೆ ಬೆಳಗು ಸಮನಿಸುವುದೇ. ನೋಡಿ, ಕಳ್ಳ ಕೆಳುವ, ಕಳ್ಳ ಕೆಳುವ ಅಂದ್ರೆ ಕಳ್ಳತನ ಮಾಡುವ, ಪರರ ಆಸ್ತಿ ಒಡವೆ ವಸ್ತು ಮಾನ ಪ್ರಾಣಗಳನ್ನೇ ಅಪಹರಿಸುವಂತ ಕಳ್ಳನಿಗೆ ಕತ್ತಲೆಯಲ್ಲದೆ ಬೆಳಗು ಸಮನಿಸುವುದೇ. ನೋಡಿ, ಅವನು ಯಾವುದು ಕತ್ತಲೆ ಬೇಕು, ಯಾಕಂದ್ರೆ ಯಾರೂ ಕಾಣದ ಸಮಯದಲ್ಲಿ ತಾನೊಬ್ಬನೇ ನುಗ್ಗಿ ಪರರ ಒಡವೆ ವಸ್ತುಗಳನ್ನು ಕದಿಯುವಂತ ಕಳ್ಳನಿಗೆ ಕತ್ತಲೆ ಬಹಳ ಮುಖ್ಯ. ಕತ್ತಲೆಯಲ್ಲದೆ ಬೆಳಗು, ಬೆಳಗು ಅಂದ್ರೆ ಸೂರ್ಯನು ಬೆಳಗುತ್ತಿರುವ ಆ ಕಾಲದಲ್ಲಿ, ಬೆಳಕು ಇರುವ ಕಾಲದಲ್ಲಿ ಹಗಲು ಸಮನಿಸುವುದೇ. ಸಮನಿಸುವಂತಂದ್ರೆ ಒಪ್ಪಿಗೆಯಾಗುವುದು, ಹೊಂದಿಕೊಳ್ಳುವುದು, ಮೆಚ್ಚುಗೆಯಾಗುವುದು, ಸೇರುವುದು. ಹಾಗಾದ್ರೆ ಇರುಳಿನಲ್ಲಿ ರಾತ್ರಿಯಲ್ಲಿ ಪರರ ಒಡವೆ ವಸ್ತುಗಳನ್ನ ಕದಿಯುವ, ಕಸುವನ್ನೇ ತನ್ನ ಜೀವನವನ್ನಾಗಿ ಮಾಡಿಕೊಂಡಿರ್ತಕ್ಕಂತ ಕಳ್ಳನಿಗೆ ಹಗಲೊತ್ತಾಗುವುದಿಲ್ಲ. ಅವನಿಗೇನಿದ್ರು ರಾತ್ರಿಯೇ ಬೇಕು, ಹಗಲನ್ನ ಕಂಡ್ರೆ ಅವನಿಗಾಗುದಿಲ್ಲ. ನೋಡಿ, ಅದನ್ನ ಒಂದು ರೂಪಕವನ್ನಾಗಿ ಮಾಡಿಕೊಂಡವರೆ. ಕಳ್ಳತನವನ್ನೇ ತನ್ನ ಕಸುಬನ್ನಾಗಿ ಮಾಡಿಕೊಂಡಿರುವ ಕಳ್ಳನಿಗೆ ಕತ್ತಲೆಯು ಮೆಚ್ಚುಗೆಯಾಗುತ್ತದೆಯೇ ಹೊರತು ಬೆಳಕಲ್ಲ. ಏಕೆಂದರೆ ಯಾರ ಕಣ್ಣಿಗೂ ಬೀಳದಂತೆ ಕಳ್ಳತನ ಮಾಡಲು ಕತ್ತಲೆಯು ನೆರವಾದರೆ ಬೆಳಕು ಅಡ್ಡಿಯಾಗುತ್ತದೆ. ಕಳ್ಳನ ವ್ಯಕ್ತಿತ್ವವನ್ನು ಸೂಚಿಸುವ ಈ ರೂಢಿಯನ್ನ ಒಂದು ರೂಪಕವನ್ನಾಗಿ ಬಳಸಲಾಗಿದೆ. ನೋಡಿ, ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಬಗೆಯುವ ಕೆಟ್ಟ ನಡೆರೂಢಿಯುಳ್ಳ ವ್ಯಕ್ತಿಯು ಯಾರ ಜೊತೆ ಸಂಘ ಮಾಡ್ತಾನೆ? ತನ್ನಂತೆಯೇ ಕೆಟ್ಟತನವುಳ್ಳ ವ್ಯಕ್ತಿಯನ್ನು ಒಪ್ಪಿಕೊಳ್ಳುತ್ತಾನೆಯೇ ಹೊರತು ಒಳ್ಳೆಯತನವುಳ್ಳ ವ್ಯಕ್ತಿಯನ್ನು ಒಪ್ಪುವುದಿಲ್ಲ. ಏಕೆಂದರೆ ಕೆಟ್ಟ ಕೆಲಸವನ್ನ ತಡೆಯುವ ವ್ಯಕ್ತಿಯು ಕೆಟ್ಟ ನಡತೆಯುಳ್ಳವನ ಕಣ್ಣಿಗೆ ಹಗೆಯಂತೆ ಕಾಣುತ್ತಾನೆ. ನೋಡಿದ್ರ, ಕಳ್ಳನಿಗೆ ಹೇಗೆ ಹಗಲು ಮೆಚ್ಚುಗೆ ಆಗುವುದಿಲ್ಲವೋ ಆ ರೀತಿ ಸಮಾಜವನ್ನು ವಂಚಿಸುವ, ಸಮಾಜಕ್ಕೆ ಕೇಡನ ಬಗೆಯುವ ವ್ಯಕ್ತಿಗೆ ಒಳ್ಳೆಯವರನ್ನು ಕಂಡ್ರೆ ಆಗಲ್ಲ. ಕಳುವ ಕಳ್ಳನಿಗೆ ಕತ್ತಲೆಯಲ್ಲದೆ ಬೆಳಗು ಸಮನಿಸುವುದೇ.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.

ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸೊಡ್ಡಳ ಬಾಚರಸಾರವರ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜು ಅವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ. ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಫರ್ ಅವರ ಯಶೋಗಾಥೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಫಿಲೋಮಿನಾರ್ ಅವರು.
1: ವಾರದ ಕಥೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು JSS ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕಥೆ ನಮ್ಮ ಕೇಳುಗರ ಜೊತೆ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ವಾರದ ಕತೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ಅಮೆರಿಕದ ಒಕ್ಲಹೋಮಾ ನಗರ. ಆಕೆಯ ಹೆಸರು ಕ್ಲಾರಾ ಲೂಪರ್. ವೃತ್ತಿಯಿಂದ ಶಾಲಾ ಶಿಕ್ಷಕಿಯಾಗಿದ್ದ ಕ್ಲಾರಾಳಿಗೆ ಒಂದು ಸತ್ಯ ಚೆನ್ನಾಗಿ ಗೊತ್ತಿತ್ತು. ಮಕ್ಕಳನ್ನ ಅನ್ಯಾಯದಿಂದ ಮುಚ್ಚಿಟ್ಟು ರಕ್ಷಿಸಲು ಸಾಧ್ಯವಿಲ್ಲ. ಶಾಲೆಯ 4 ಗೋಡೆಗಳ ಮಧ್ಯೆ ಆ ಕಪ್ಪು ವರ್ಣದ ಮಕ್ಕಳು ಅಮೆರಿಕದ ಇತಿಹಾಸ, ಸಂವಿಧಾನ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಪಾಠಗಳನ್ನ ಕಂಠಪಾಠ ಮಾಡುತ್ತಿದ್ದರು. ದೇಶ ತಮಗೆ ನೀಡದ ಭರವಸೆಗಳ ಬಗ್ಗೆ ಹೆಮ್ಮೆಯಿಂದ ಓದುತ್ತಿದ್ದರು. ಆದರೆ ಶಾಲೆಯ ಗಂಟೆ ಬಾರಿಸಿ ಹೊರಗೆ ಬರುತ್ತಿದ್ದಂತೆ ಕ್ರೂರ ವಾಸ್ತವ ಅವರ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ಬೀದಿ ಬೀದಿಗಳಲ್ಲಿ ಬಿಳಿಯರಿಗೆ ಮಾತ್ರ ಎಂಬ ಬೋರ್ಡ್ಗಳು ರಾರಾಜಿಸುತ್ತಿದ್ದವು. ಅವರ ಹೆತ್ತವರನ್ನು ಹೋಟೆಲ್ಗಳಿಂದ ಹೊರದೂಡಲಾಗುತ್ತಿತ್ತು. ನೀವು ಈ ದೇಶದ ಪ್ರಜೆಗಳಾಗಿದ್ದರೂ ಇಲ್ಲಿಗೆ ಸೇರಬೇಕಾದವರಲ್ಲ ಎಂದು ಸಮಾಜ ಪ್ರತಿ ಹೆಜ್ಜೆಯಲ್ಲೂ ನೆನಪಿಸುತ್ತಿತ್ತು. ಪುಸ್ತಕದ ಪಾಠಕ್ಕೂ ಬದುಕಿನ ಕಹಿ ಸತ್ಯಕ್ಕೂ ಇರುವ ಈ ದುಟ್ಟ ಕಂದಕವನ್ನ ಕ್ಲಾರಾ ಗಮನಿಸಿದ್ಲು. ಆ ಕಂದಕವನ್ನೇ ತನ್ನ ಮುಂದಿನ ಪಾಠವನ್ನಾಗಿ ಮಾಡಲು ನಿರ್ಧರಿಸಿದ್ಲು. ಅನುಮತಿಗಾಗಿ ಕಾಯಬೇಡಿ, ಬದಲಾವಣೆಯನ್ನು ನೀವೇ ತನ್ನಿ ಎಂದು ತನ್ನ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ಲು. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಕಲರ್ಡ್ ಪೀಪಲ್, ಇದು ಅಮೆರಿಕದಲ್ಲಿ ಕಪ್ಪು ವರ್ಣೀಯರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ, ನಾಗರಿಕ ಸಮಾನತೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಅತ್ಯಂತ ಹಳೆಯ ಮತ್ತು ಪ್ರಮುಖ ನಾಗರಿಕ ಹಕ್ಕುಗಳ ಸಂಸ್ಥೆಯ ಯುವ ಮಂಡಳಿಯ ಸಲಹೆಗಾರ್ತಿಯಾಗಿ ಆಕೆ ತನ್ನ ಪ್ರೀತಿಯ ಮಕ್ಕಳನ್ನು ಈ ಹೋರಾಟಕ್ಕೆ ಸಜ್ಜುಗೊಳಿಸಿದ್ಲು. ಅದು ಸಾಮಾನ್ಯ ಸಿದ್ಧತೆಯಾಗಿರಲಿಲ್ಲ. ಸಿಟ್ಟು ನೆತ್ತಿಗೇರಿದಾಗಲೂ ಹೇಗೆ ಶಾಂತವಾಗಿರಬೇಕು, ಅವಮಾನಗಳು ಮೈಮೇಲೆ ಎರುಗಿದಾಗಲೂ ಹೇಗೆ ಧ್ವನಿ ಎತ್ತರಿಸದೆ ತಾಳ್ಮೆಯಿಂದಿರಬೇಕು, ಕಣ್ಣುಗಳಲ್ಲಿ ಘನತೆಯನ್ನು ಕಾಪಾಡಿಕೊಂಡು ಹೇಗೆ ನೆಟ್ಟಗೆ ಕುಳಿತುಕೊಳ್ಳಬೇಕು ಎಂದು ಆಕೆ ಮಕ್ಕಳಿಗೆ ಅಹಿಂಸೆಯ ಕಠಿಣ ಪಾಠಗಳನ್ನು ಕಲಿಸಿದ್ಲು. 1958 ಒಂದು ದಿನ ಕ್ಲಾರಾ ತನ್ನ ಮಕ್ಕಳನ್ನ ಕರೆದುಕೊಂಡು ಡೌನ್ ಟೌನ್ನಲ್ಲಿದ್ದ ಕಾರ್ಡ್ಸ್ ಡ್ರಗ್ ಸ್ಟೋರ್ ಎಂಬ ಹೋಟೆಲ್ಗೆ ಹೋದಳು. ಅಲ್ಲಿನ ಲಂಚ್ ಕೌಂಟರ್ನಲ್ಲಿ ಮಕ್ಕಳು ಸಾಲಾಗಿ ಕುಳಿತರು. ಅತ್ಯಂತ ವಿನಮ್ರವಾಗಿ ಕೇಳಿದ್ರು, ನಮಗೂ ಸ್ವಲ್ಪ ಆಹಾರ ಬಳಸ್ತೀರಾ? ಅಲ್ಲಿಂದ ಬಂದ ಉತ್ತರ ಇಲ್ಲ. ಕೆಲಸಗಾರರು ಮುಖ ತಿರುಗಿಸಿದ್ರು. ಗ್ರಾಹಕರು ಕೆರಳಿ ಕೆಂಡವಾದ್ರು. ನಮ್ಮ ಜಾಗದಲ್ಲಿ ಕುಳಿತುಕೊಳ್ಳಲು ಈ ಕಪ್ಪು ಮಕ್ಕಳಿಗೆ ಎಷ್ಟು ಧೈರ್ಯ ಎಂದು ಕೆಲವರು ಜಿಗುಪ್ಸೆಯಿಂದ ಹಂಗಿಸಿದ್ರು. ಆದರೆ ಆ ಮಕ್ಕಳು ವಾದಿಸಲಿಲ್ಲ, ಕೂಗಾಡಲಿಲ್ಲ. ಜಾಗದಿಂದ ಕದಲದೆ ಸೂರ್ಯ ಮುಳುಗುವವರೆಗೂ ಅಲ್ಲೇ ಕುಳಿತರು. ಮರುದಿನವೂ ಬಂದ್ರು, ಅದರ ಮರುದಿನವೂ ಬಂದ್ರು. ವಾರಗಳೇ ಹುರುಳಿದವು. ಅವರ ಈ ಮೌನ ಸಮಾಜದ ಆತ್ಮಸಾಕ್ಷಿಯನ್ನು ಚುಚ್ಚಲಾರಂಭಿಸಿತು. ಹಸಿದ ಮಗುವಿಗೆ ಒಂದು ಸ್ಯಾಂಡ್ವಿಚ್ ನಿರಾಕರಿಸುವ ವರ್ಣಭೇದ ನೀತಿ ಎಷ್ಟು ಕ್ರೂರ ಮತ್ತು ಅಮಾನವೀಯ ಎಂಬುದು ಇಡೀ ನಗರಕ್ಕೆ ಅರ್ಥವಾಗತೊಡಗಿತು. ವ್ಯಾಪಾರಿಗಳು, ಗ್ರಾಹಕರು, ಇಡೀ ಒಕ್ಲಹೋಮಾ ನಗರವೇ ಆ ಮಕ್ಕಳ ಶಾಂತ ಕಣ್ಣುಗಳ ಎದುರು ಸೋಲೊಪ್ಪಿಕೊಂಡಿತು. ಕೊನೆಗೆ ಆ ಹೋಟೆಲ್ ಕಪ್ಪು ವರ್ಣದವರಿಗೂ ಬಾಗಿಲು ತೆರೆಯಿತು. ಇತಿಹಾಸದ ಪ್ರಸಿದ್ಧ ಹೋರಾಟಗಳಿಗಿಂತ ಮೊದಲೇ ಒಕ್ಲಹೋಮಾದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಯಾವುದೇ ಹಿಂಸೆ ಇಲ್ಲದೆ ಕೇವಲ ಮಕ್ಕಳು ಶಾಂತವಾಗಿ ಕುಳಿತುಕೊಳ್ಳುವ ಮೂಲಕ ಇತಿಹಾಸವನ್ನ ಬದಲಾಯಿಸಿದ್ರು. ಕ್ಲಾರಾ ಲೂಪರ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ದಶಕಗಳ ಕಾಲ ಆಕೆ ಸಾವಿರಾರು ಯುವಕರಲ್ಲಿ ಧೈರ್ಯದ ಕಿಡಿಯನ್ನು ತುಂಬಿದ್ಲು. ನಾಯಕತ್ವ ಎಂದರೆ ಮೈಕ್ರೋಫೋನ್ ಹಿಡಿದು ಕಿರುಚೋದಲ್ಲ. ಜಗತ್ತೇ ನಿಮ್ಮನ್ನು ಇಲ್ಲವಾಗಿಸಲು ಬಯಸಿದಾಗಲೂ ಮೌನವಾಗಿ ದೃಢವಾಗಿ ಕದಲದೆ ನಿಲ್ಲೋದು ಎಂದು ತೋರಿಸಿಕೊಟ್ಲು. ಕ್ಲಾರಾ ಲೂಪರ್ ಸದ್ದನ್ನು ಮಾಡಲಿಲ್ಲ, ಆದರೆ ಇತಿಹಾಸವನ್ನೇ ಸೃಷ್ಟಿಸಿದ್ಲು. ಬದುಕಿನಲ್ಲಿ ನಮ್ಮನ್ನು ಪರೀಕ್ಷಿಸುವ ಅನೇಕ ಘಟನೆಗಳು ವ್ಯಕ್ತಿಗಳು ಎದುರಾಗುತ್ತಾರೆ. ಎಲ್ಲಕ್ಕೂ ಬಲ ಪ್ರಯೋಗದ ಅಗತ್ಯವಿರೋದಿಲ್ಲ. ಶಾಂತಿ, ಸಮಾಧಾನ, ದೃಢ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತ ಕಠಿಣವಾಗಿ ಪರಿಣಾಮ ಬೀರುತ್ತವೆ.
1: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ರವರ ಯಶೋಗಾಥೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮೈಸೂರಿನ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಫಿಲೋಮಿನ್.

ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಅರಿವೇ ಗುರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪೋಕನ್ ಇಂಗ್ಲಿಷ್ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಪ್ರವೀಣ್ ಎಂರವರು.

ಮೊಟ್ಟ ಮೊದಲನೇದಾಗಿ UPSC ನಲ್ಲಿ ನಮಗೆ ಒಂದು ಪ್ರಿಲಿಮ್ಸ್ ಮತ್ತೊಂದು ಮೇನ್ಸ್ ಅಂತ ಪತ್ರಿಕೆಗಳು ಬರುತ್ತೆ. ಪ್ರಿಲಿಮ್ಸ್ ನಲ್ಲಿ ಎರಡು ಪೇಪರ್ ಇದೆ, ಮೇನ್ಸ್ ನಲ್ಲಿ 9 ಪೇಪರ್ ಇದೆ. 9 ಪೇಪರ್ ನಲ್ಲಿ ಕೋರ್ ಪೇಪರ್ 7 ಆದ್ರೆ 2 ಪೇಪರ್ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್. ಸೊ ಈ ಇಂಗ್ಲಿಷ್ ಕಂಪಲ್ಸರಿ ಪೇಪರ್ಗೆ 300 ಮಾರ್ಕ್ಸ್ ಇರುತ್ತೆ. ಈ 300 ಮಾರ್ಕ್ಸ್ ನಲ್ಲಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ, ಆಮೇಲೆ ಒಂದು ಪ್ರಬಂಧ ಬರಿಬೇಕಿರುತ್ತೆ, ಆಮೇಲೆ ಕೆಲವೊಂದು ಶಬ್ದ ಆಂಟೋನಿಮ್ ಸಿನೋನಿಮ್ ಅದು ಇದು ಎಲ್ಲ ಕೇಳಿರ್ತಾರೆ. ಅದೆಲ್ಲ ಬಂದಾಗ ಮಾತ್ರ ನೀವು ಈ ಪೇಪರ್ ಅನ್ನ ಪಾಸ್ ಆಗ್ತೀರಿ. ಈ ಪೇಪರ್ ಅನ್ನ ಪಾಸ್ ಆದ್ರೆ ಮಾತ್ರ ನಿಮ್ಮ ಈ ಪೇಪರ್ ಗಳು ಕೂಡ ಚೆಕ್ ಆಗುತ್ತೆ. ಓಕೆ, ಅವಾಗ ಮಾತ್ರ ನಿಮ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಇಲ್ಲ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೂಡ ಬರೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಕಲಿಸಿ ಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ? ನೀವು ಕಲಿಯೋಕ್ ರೆಡಿ ಇದ್ದೀರಾ? ಬರೀ UPSC ಅಂತ ಮಾತ್ರ ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರು ಕೂಡ ನೀವು ಈ ಒಂದು ಕ್ಲಾಸ್ಗಳನ್ನ ಕೇಳ್ಕೊಳ್ಬಹುದು. ಪ್ರತಿಯೊಂದು ಎಷ್ಟೇ ಕಠಿಣ ಪುಸ್ತಕ ಇದ್ರೂ ಕೂಡ ಅದನ್ನ ಓದಿ ಅರ್ಥ ಮಾಡಿಕೊಳ್ಳುವಂತ ಟೆಕ್ನಿಕ್ ಗಳನ್ನ ನಾವು ನಿಮಗೆ ಇಲ್ಲಿ ಹೇಳ್ಕೊಡ್ತೀವಿ. ಸರಿ, ಏನಿದು ನೋಡಿ, ಕೋರ್ಸ್ ಹೆಸರು ನಾವು ಇಂಗ್ಲಿಷ್ ಗ್ರಾಮರ್ ಅಂತ ಇಡಬಹುದಾಗಿತ್ತು, ಬಟ್ ಇಂಗ್ಲಿಷ್ ಗ್ರಾಮರ್ ಅಂತ ಇಟ್ಟಿಲ್ಲ. ಯಾಕಂದ್ರೆ ನಾವು ಅಷ್ಟು ಡೀಪ್ ಆಗಿ ಇಂಗ್ಲಿಷ್ ಹೋಗೋರಿಲ್ಲ, ಜಸ್ಟ್ ನಮಗೆ ಬೇಸಿಕ್, ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕು ನಾವ್ ಎಷ್ಟು ಓದಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟಿದ್ರೆ ಸಾಕು ನಮಗೆ. ಆಮೇಲೆ ಮಾಸ್ಟರ್ ಇಂಗ್ಲಿಷ್ ಅಂತ ಅಂದ್ರೆ ಅದನ್ನ ನಮ್ಗೆ ಹಿಡಿತಕ್ಕೆ ತಗೊಳ್ಳೋದು, ಮಾಸ್ಟರ್ ಸೆಲ್ಫ್ ಮಾಸ್ಟರಿ ಅಂತಾರೆ ನಮ್ಮನ್ನ ನಾವು, ಅದರ ಒಂದು ನಮ್ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ನಾವಿಲ್ಲಿ ಬೇಸಿಕ್ ಗ್ರಾಮರ್ ಕಲಿತೀವಿ, ಆಮೇಲೆ ಟ್ರಾನ್ಸ್ಲೇಷನ್ ತುಂಬಾ ಮುಖ್ಯ ಆಗುತ್ತೆ. ಇವತ್ತಿನ ಯುಗದಲ್ಲಿ ನಾವು ಸಾಕಷ್ಟು ಮಟೀರಿಯಲ್ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದ ಆಗೋದನ್ನ ನೋಡ್ತಾ ಇದ್ದೀವಿ. ಅದಲ್ಲದೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಟ್ರಾನ್ಸ್ಲೇಷನ್ ನ ಕೇಳಿರ್ತಾರೆ ನಿಮಗೆ. ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದಾರೆ. ಕಾರಣ ಏನು? ಗೂಗಲ್ ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ತಾರೆ, ಅದರಿಂದ ಬಹಳಷ್ಟು ತಪ್ಪುಗಳು ದೋಷಗಳು ಕಂಡು ಬರ್ತಾ ಇದೆ. ಅದನ್ನು ಕೂಡ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಯಾವ ರೀತಿ ನಿಜವಾದ ಅನುವಾದ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ನಾವು ಕಲ್ಸಿಕೊಡ್ತೀವಿ. ಹಾಗೇನೆ ಈ ಕ್ಲಾಸಸ್ ನಲ್ಲಿ ಹಂತ ಹಂತವಾಗಿ ನಿಮ್ ಜೊತೆ ನಾನು ಇಂಗ್ಲಿಷ್ ನಲ್ಲಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಜೊತೆ ನಿಮ್ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ ಒಂದು ಗೊತ್ತಿರ್ಲಿ, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗಬೇಕು ಅಂತ ಅಂದ್ರೆ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿರಬೇಕು. ಕನ್ನಡ ಚೆನ್ನಾಗಿಲ್ಲ ಅಂದ್ರೆ ಇಂಗ್ಲಿಷ್ ಚೆನ್ನಾಗಿ ಬರಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ, ಕನ್ನಡದ ಖ್ಯಾತ ಕವಿಗಳೆಲ್ಲರೂ ಕೂಡ ಇಂಗ್ಲಿಷ್ ಪ್ರೊಫೆಸರ್ ಗಳಾಗಿದ್ರು. ಉದಾಹರಣೆಗೆ BM ಶ್ರೀಕಂಠಯ್ಯನವರು ಆಗಿರ್ಬಹುದು, ಕುವೆಂಪು ಅವರು ಆಗಿರ್ಬಹುದು, ಇನ್ನು ಬಹಳ ಜನ, ನನಗೆ ಸದ್ಯಕ್ಕೆ ಹೆಸರು ನೆನಪು ಬರ್ತಾ ಇಲ್ಲ. ಇವರೆಲ್ಲರೂ ಕೂಡ ಫೇಮಸ್ ಇಂಗ್ಲಿಷ್ ಪ್ರೊಫೆಸರ್ ಗಳವರು. ಅವ್ರ ಕಾಲೇಜ್ ನಲ್ಲಿ ಇಂಗ್ಲಿಷ್ ಅಷ್ಟು ಚೆನ್ನಾಗಿದ್ದುದ್ರಿಂದ ಅವ್ರ ಕನ್ನಡನು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಯಾವಾಗ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಾಗತ್ತೆ, ಅವಾಗ ನಿಮ್ ಇಂಗ್ಲಿಷ್ ತಾನಾಗೇನೆ ಚೆನ್ನಾಗಾಗತ್ತೆ. ಹಾಗಾದ್ರೆ ಹೇಗೆ ಸರ್ ಕನ್ನಡ ಇಂಪ್ರೂವ್ ಮಾಡ್ಕೊಳ್ಳೋದು? ಇಂಗ್ಲಿಷ್ ಗ್ರಾಮರ್ ಅಂತ ಹೇಳ್ತಾ ಇದ್ರಿ, ಕನ್ನಡ ಇಂಪ್ರೂವ್ ಮಾಡ್ಕೊಂತ ಇದ್ರಿ, ಏನ್ ಮಾಡೋದು? ಏನೂ ಇಲ್ಲ, ಪ್ರತಿದಿನ ಒಂದು ದಿನಪತ್ರಿಕೆನ ಚೆನ್ನಾಗಿ ಓದಬೇಕು. ಬಹಳಷ್ಟು ಪತ್ರಿಕೆಗಳಿದೆ, ಬಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋದ್ರಿಂದ ಕಡ್ಡಾಯವಾಗಿ ಪ್ರಜಾವಾಣಿ ಪತ್ರಿಕೆ ಓದಬೇಕು. ಪ್ರಜಾವಾಣಿ ಪತ್ರಿಕೆ ಪೇಪರ್ ಕಟಿಂಗ್ಸ್ ಅಂತ ಬಿಡ್ತಾರೆ, ಅದನ್ನ ಓದಿದ್ರೆ ನಿಮ್ ಕನ್ನಡ ಇಂಪ್ರೂವ್ ಆಗಲ್ಲ. ನಿಮ್ಮ ಕನ್ನಡ ಸುಧಾರಿಸಬೇಕು ಅಂತ ಅಂದ್ರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರುವಂತಹ 6ನೇ ಪುಟ ಅಥವಾ ಅಭಿಮತ ಅಂತ ಒಂದು ಪುಟ ಇರುತ್ತೆ. ಅದರಲ್ಲಿ ಅಭಿಮತ ಪುಟದಲ್ಲಿ ಒಂದು ಲೇಖನ ಇರುತ್ತೆ.

ಇಲ್ಲಿ ಸಂಪಾದಕೀಯ ಅಂತ ಇರುತ್ತೆ, ಇಲ್ಲಿ ಒಂದು ಲೇಖನ ಇರುತ್ತೆ, ಇಲ್ಲಿ ಕೆಳಗೊಂದು ಸಂಗತ ಅಂತ ಲೇಖನ ಇರುತ್ತೆ, ಇಲ್ಲಿ ಜನರ ಅಭಿಪ್ರಾಯಗಳಿರುತ್ತೆ, ಇಲ್ಲಿ ಮತ್ತೇನೇನೋ ಕೊಟ್ಟಿರ್ತಾರೆ. ಸೊ ಈ ಲೇಖನ ಯಾರು ಓದ್ತಾ ಹೋಗ್ತೀರಿ? ಡೈಲಿ ಒಂದು 20 ನಿಮಿಷ ಬೇಕಾಗುತ್ತೆ ಎರಡು ಲೇಖನ ಓದೋಕೆ. ನಿಮ್ ಕನ್ನಡ ತಾನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ತರ ನಾವ್ ಇದನ್ನ ಮಾಡ್ಕೊಂಡು ಹೋಗೋಣ. ಹಾಗೇನೆ ಇದು ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಕೂಡ ಅನುಕೂಲ ಆಗತ್ತೆ. ಸರಿ, ನೋಡೋಣ. ಮೊದಲನೇದಾಗಿ ಏನಿದೆ ಇದರಲ್ಲಿ, ಯಾಕೆ ಇಂಗ್ಲಿಷ್ ಕಲಿಬೇಕು? ನಾವು ಕನ್ನಡಿಗರು ಅಲ್ವಾ, ನಾವು ಕನ್ನಡಿಗರಿದ್ದೀವಿ, ಕನ್ನಡ ಒಂದೇ ಸಾಕಲ್ವಾ ನಮಗೆ? ಯಾಕೆ ಬೇಕು ಇಂಗ್ಲಿಷ್? ಯಾಕಂತ ಅಂದ್ರೆ ಇಂಗ್ಲಿಷ್ ಅನ್ನೋದು ಈಗ ವರ್ಲ್ಡ್ಸ್ ಲ್ಯಾಂಗ್ವೇಜ್ ಆಗಿದೆ, ಜಗತ್ತಿನ ಭಾಷೆ ಆಗಿದೆ. ಯಾಕೆ? ಇವತ್ತು ಬರ್ತಾ ಇರುವಂತಹ ಎಲ್ಲಾ ಟೆಕ್ನಾಲಜಿಗಳು, AI ಇರ್ಬೋದು, IT ನಲ್ಲಿ ಇರ್ಬೋದು, ಇಂಗ್ಲಿಷ್ ಇಲ್ಲ ಅಂತ ಅಂದ್ರೆ ಬೆಳವಣಿಗೆ ಆಗೋದಿಲ್ಲ. ಯಾವಾಗ ಇಂಗ್ಲಿಷ್ ಒಬ್ಬ ವ್ಯಕ್ತಿಗೆ ಬರುತ್ತೆ, ಅವನು ಈ ತಂತ್ರಜ್ಞಾನಗಳನ್ನ ಆದಷ್ಟು ಬೇಗ ತನ್ನ ಕೈಗೆ ತೆಗೆದುಕೊಳ್ತಾನೆ. ಯಾವಾಗ ತಂತ್ರಜ್ಞಾನಗಳು ಅವನ ಕೈಗೆ ಸಿಗುತ್ತೋ ಅವನೇನಾಗ್ತಾನೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ, ಹೌದಲ್ವಾ? ಸೊ ಹಾಗಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಬೇಕಾಗಿದೆ. ಹಾಗಂತ ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ ನಮ್ಮ ಭಾಷೆಗೆ ಅನ್ಯಾಯ ಮಾಡಿದಾಗೇನ, ನಾವು ಇಂಗ್ಲಿಷ್ ಕಲಿತ್ರೆ ನಮ್ಮ ಭಾಷೆಗೆ ಅನ್ಯಾಯ ಮಾಡಿದಾಗೇನ? ಇಲ್ಲ, ನಾವು ನಮ್ಮ ಜನಬಳಕೆ ಭಾಷೆಯಾಗಿ ನಮ್ಮ ಕನ್ನಡವನ್ನ ಬಳಸೋಣ. ಆದ್ರೆ ಎಲ್ಲಿ ನಮ್ಮ ಸಾಮರ್ಥ್ಯ ಪರೀಕ್ಷೆ ಅಂತ ಬಂದಾಗ, ನಮಗೆ ಇಂಗ್ಲಿಷ್ ಬರುತ್ತೋ ಇಲ್ವೋ ಅಂತ ಬಂದಾಗ ನಮ್ಮ ಇಂಗ್ಲಿಷ್ ಅನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋಣ. ಆಗ ಯಾವುದೇ ಪರೀಕ್ಷೆಯನ್ನು ಕೂಡ ನಾವು ಪಾಸ್ ಮಾಡ್ಕೊಳ್ಬಹುದು, ಸರಿನಾ? ಆಮೇಲೆ ಇನ್ನೊಂದೇನಂತ ಅಂದ್ರೆ, ದಿಸ್ ಈಸ್ ದ ಟೈಮ್ ಟು ರೈಸ್ ಅಪ್. ನಾವೀಗ ಬೆಳಿಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಏನಾಗಿದೆ, ನಿಮ್ಗೆ ಒಂದು ಸಮಸ್ಯೆನ ಹೇಳ್ಬಿಡ್ತೀನಿ ನಾನು. 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ನಮ್ಮ ಕರ್ನಾಟಕದಲ್ಲಿ ನಾವು ಪಾಲಿಸ್ತಾ ಇದ್ದೀವಿ. ಓಕೆ, 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೆ ನಾವು ಹೈಸ್ಕೂಲ್ ವರೆಗೂ ಏನ್ ಕಲಿತೀವಿ, ನಮ್ಮ ಮಾತೃಭಾಷೆ ಕನ್ನಡ, ಇಂಗ್ಲಿಷ್ ಪ್ಲಸ್ ಹಿಂದಿ, ಈ ಮೂರು ಭಾಷೆನ ಕಲಿತಾ ಇದ್ದೀವಿ. ನಮ್ಮ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನೀವೆಲ್ಲ ಇರೋರು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರೋರು, ನೀವು ಸರ್ಕಾರಿ ಶಾಲೆನ, ನಮ್ದು ಸರ್ಕಾರಿ ಶಾಲೆನೆ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಮಗೆ ಕೆಲವೊಂದ್ ಕಡೆ ಒಳ್ಳೆ ಶಿಕ್ಷಕರು ಸಿಗ್ತಾರೆ, ಬಟ್ ಇಂಗ್ಲಿಷ್ ಮತ್ತು ಹಿಂದಿ ಅಂತ ಬಂದಾಗ ಈ ಕಡೆ ಹಿಂದಿನೂ ಕೂಡ ನಮ್ಗೆ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇಂಗ್ಲಿಷ್ ಕೂಡ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇತ್ತ ಇಂಗ್ಲಿಷ್ ನಲ್ಲೂ ಪರ್ಫೆಕ್ಟ್ ಇಲ್ಲ, ಆ ಕಡೆ ಹಿಂದಿನಲ್ಲಿ ಕೂಡ ಪರ್ಫೆಕ್ಟ್ ಇಲ್ಲ ನಾವು. ಹಾಗಾಗಿ ಈ ಕನ್ನಡ ಭಾಷೆ ಒಂದ್ರಿಂದಾನೇ ನಮಗೆ ಏನಾಗ್ತಾ ಇಲ್ಲ, ಅನ್ನ ಸಿಗ್ತಾ ಇಲ್ಲ. ಸಿಗುತ್ತೆ, ಹಾಗಂದ್ರೆ ನಾವು ಹೋಟೆಲ್ ತಕೊಂಡ ದಾರಿಯಲ್ಲಿ ನಿಂತ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ, ಬಟ್ ಅದಕ್ಕೆ ನಾವೇನಾದ್ರೂ ಕೆಲಸ ಅಂತ ಅನ್ಬಹುದು, ಅದಕ್ಕೆ ಅದನ್ನ ಏನಾದ್ರೂ ಜಾಬ್ ಸೆಕ್ಯೂರಿಟಿ ಇರುತ್ತಾ ಅಲ್ಲಿ? ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ಈ 3 ಲ್ಯಾಂಗ್ವೇಜ್ ಫಾರ್ಮುಲಾನ ಬಿಟ್ಟು ಏನನ್ನ ಅಳವಡಿಸ್ಕೊಳ್ಬೇಕಾಗಿದೆ, 2 ಲ್ಯಾಂಗ್ವೇಜ್ ಫಾರ್ಮುಲಾ. ಯಾವ್ದು 2 ಲ್ಯಾಂಗ್ವೇಜ್ ಫಾರ್ಮುಲಾ? ಒಂದು ಕನ್ನಡ, ಒಂದು ಇಂಗ್ಲಿಷ್. ಆಕ್ಚುಲಿ ಇದನ್ನ ಮಾಡಬೇಕಾದದ್ದು ಗೌರ್ಮೆಂಟ್, ಬಟ್ ಗೌರ್ಮೆಂಟ್ ಮಾಡುತ್ತೆ ಬಿಡುತ್ತೋ ಅದು ಸೆಕೆಂಡರಿ. ಯಾಕೆ ನಾವು 2 ಲ್ಯಾಂಗ್ವೇಜ್ ಫಾರ್ಮುಲಾ ಈಗ ಅಳವಡಿಸ್ಕೊಳ್ಬೇಕು ಅಂತ ಅಂದ್ರೆ, ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ತಮಿಳ್ನಾಡು ಆಮೇಲೆ ಕೇರಳದಲ್ಲಿ ಅವ್ರಿಗೆ ಬರೋದು ಎರಡೇ ಭಾಷೆ. ತಮಿಳ್ನಾಡಲ್ಲಿ ಒಂದು ಅವರು ತಮಿಳ್ ಮಾತಾಡ್ತಾರೆ ಬಿಟ್ರೆ ಇಂಗ್ಲಿಷ್. ಅಲ್ಲಿನ ಮುಸ್ಲಿಮರಿಗೆ ಉರ್ದು ಕೂಡ ಬರೋದಿಲ್ಲ, ಗೊತ್ತಿರಲಿ. ತಮಿಳ್ನಾಡಿನಲ್ಲಿ ಆಮೇಲೆ ಕೇರಳದಲ್ಲಿ ಒಂದು ಮಲಯಾಳಂ ಬಿಟ್ರೆ ಇಂಗ್ಲಿಷ್, ಎರಡೇ. ಅಲ್ಲೂ ಕೂಡ ಮುಸ್ಲಿಮರು ಉರ್ದುನು ಬರಲ್ಲ, ಇವ್ರಿಗೆ ಯಾರಿಗೂ ಹಿಂದಿ ಬರಲ್ಲ. ಸೊ ನೀವು ಬೆಂಗಳೂರಲ್ಲಿ ಹೋಗಿ IT ಫೀಲ್ಡ್ ನಲ್ಲಿ ಚೆಕ್ ಮಾಡಿದ್ರೆ ಇರೋರೆಲ್ಲ ಯಾರು, ಇವರೇ, ತಮಿಳ್ನಾಡು ಬಿಟ್ರೆ ಕೇರಳದವರು. ಕಾರಣ, ದೇ ಆರ್ ಸ್ಟ್ರಾಂಗ್ ಇನ್ ಇಂಗ್ಲಿಷ್. ಯಾಕೆ ಸ್ಟ್ರಾಂಗ್ ಇದಾರೆ? ಅವ್ರು ಕಲಿಯೋದು ಎರಡೇ ಭಾಷೆ, ಚೆನ್ನಾಗಿ ಕಲಿತು ಬಿಡ್ತಾರೆ. ನಮ್ದಿಲ್ಲಿ ಮನೆಯೊಂದು 3 ಬಾಗಿಲು ಆಗಿದೆ. ಏನಾಗಿದೆ? ಮನೆಯೊಂದು 3 ಬಾಗಿಲು ಇರೋದು, 2 ಬಾಗಿಲು ಇರಬೇಕು, ಒಂದು ಎಂಟ್ರಿ ಇರಬೇಕು, ಒಂದು ಎಕ್ಸಿಟ್ ಇರಬೇಕು, ನಡುವೆ ಒಂದು 3 ಬಾಗಿಲು ಆಗಿರೋದ್ರಿಂದ ಈ ಕಡೆ ಇಂಗ್ಲಿಷು ಪರ್ಫೆಕ್ಟ್ ಇಲ್ಲ, ಈ ಕಡೆ ಹಿಂದಿನೂ ಪರ್ಫೆಕ್ಟ್ ಇಲ್ಲ. ಸೊ 2 ಲ್ಯಾಂಗ್ವೇಜ್ ಫಾರ್ಮುಲಾ ಬರಬೇಕು, ಅದು ಸರ್ಕಾರದ ಕೆಲಸ. ಅವ್ರು ಸರ್ಕಾರದವ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ನಮ್ಮ ಕೆಲಸ. ನಾವೀಗ ಚಿಕ್ಕವರಲ್ಲ, ನಮ್ಮ ವಯಸ್ಸು ಎಷ್ಟು ಬಂದಿದೆ ಈಗ, 22 ದಾಟಿದೀರಿ ನೀವೆಲ್ಲ ಅಲ್ವಾ? ಸೊ 22 ಯಾರು ದಾಟಿಲ್ಲ, ನಿಮ್ಗಿನ್ನೂ ಟೈಮ್ ಇದೆ, ಈಗಲೇ ಥಿಂಕ್ ಮಾಡಿ. ಸೊ ಈಗ ನಾವು ಸ್ವಂತ ನಮ್ಮ ಪ್ರೈವೇಟ್ ಆಗಿ ಥಿಂಕ್ ಮಾಡ್ಬೇಕು, ನಾವು ಖಾಸಗಿ ಆಗಿ ಥಿಂಕ್ ಮಾಡೋಣ. ಬರೀ ಕನ್ನಡ ಒಂದೇ ಸಾಲತ್ತ ನಮಗೆ? ನೀವೇ ಹೇಳಿ, ಸಾಲತ್ತ ಕನ್ನಡ ಈಗಿನ ಕಾಲದಲ್ಲಿ? ಸಾಲಲ್ಲ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಪಾಂಚಜನ್ಯ IAS ಇರೋದು ಈಗ ಬೆಳಗಾವಿನಲ್ಲಿ, ದೊಡ್ಡ ದೊಡ್ಡ IT ಕಂಪನಿಗಳು ಇರೋದು ಬೆಂಗಳೂರಲ್ಲಿ, ಯಾಕೆ ಬೆಳಗಾವಿಗೆ ಬಂದವರು? MNC ಗಳು, ದೊಡ್ಡ ದೊಡ್ಡ ಕಂಪನಿ, ಅವರು ಕಂಪನಿಗಳನ್ನ ಓಪನ್ ಮಾಡಲ್ಲ, ಯಾಕೆ ಓಪನ್ ಮಾಡಲ್ಲ ಹೇಳ್ರಿ? ಇಲ್ಲಿನ ಜನರಿಗೆ ಕೌಶಲ್ಯ ಅಭಿವೃದ್ಧಿ ಇಲ್ಲ, ಇಂಗ್ಲಿಷ್ ಬರಲ್ಲ ಅಲ್ವಾ? ಸೊ ಲ್ಯಾಂಗ್ವೇಜ್ ಕೂಡ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮಲ್ಲಿ. ಯಾವಾಗ ನಾವು ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ, ತಾನಾಗೆ ಎಲ್ಲ ಅವಕಾಶಗಳು ನಮಗೆ ಸಿಗೋಕೆ ಆರಂಭ ಆಗುತ್ತೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಕಂಪನಿನಲ್ಲಿ ಕೆಲವೊಬ್ರು ಸ್ಕೋರ್ ಚೆನ್ನಾಗಿರಲ್ಲ ಅವ್ರು, ಬಟ್ ಕಮ್ಯುನಿಕೇಶನ್ ಇಂದ ಎಷ್ಟೋ ಜನರಿಗೆ ಜಾಬ್ ಸಿಗ್ತಾ ಇದೆ, ಹೌದಲ್ವಾ? ಸೊ ಆ ಕಾರಣಕ್ಕಾಗಿ ನಾವು ಈಗಲೇ ಜಾಗೃತರಾದ್ರೆ ಮಾತ್ರ ಕನ್ನಡಿಗರು ನಾವು ಬದುಕ್ತೀವಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಭಾಷಾಭಿಮಾನದ ಜೊತೆ ನಾವು ಸ್ವಲ್ಪ ಕಾಂಪಿಟೇಟಿವ್ ಕೂಡ ಆಗಬೇಕು ಅಂತ ಅಂದ್ರೆ ಇಂಗ್ಲಿಷ್ ಅನ್ನ ಕಡ್ಡಾಯವಾಗಿ ಕಲಿಲೇಬೇಕು. ಹಾಗೇನೆ ಇನ್ನೂ ಒಂದು, UPSC ನ ಪಕ್ಕಕ್ಕಿಡೋಣ,
ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನ ತೆಗೆದುಕೊಳ್ಳಿ. ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಯಾರು ಜಾಸ್ತಿ ಕ್ಲಿಯರ್ ಮಾಡ್ತಾ ಇದಾರೆ? ಆಂಧ್ರ ಪ್ರದೇಶದವರು. ಯಾಕೆ? ನಮಗಿಂತ ಮುಂಚೆನೆ ಆರಂಭ ಮಾಡಿರ್ತಾರೆ ಅವ್ರ ತಯಾರಿಗೆ. ಇನ್ನು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅನ್ನ ಯಾರು ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡ್ತಾ ಇದಾರೆ? ಆ ಹಿಂದಿ ಬೆಲ್ಟ್, ಹಿಂದಿ ರಾಜ್ಯಗಳಲ್ಲಿ ಯಾರಾದ್ರೂ ಅವರು ಕ್ಲಿಯರ್ ಮಾಡ್ತಾ ಇದಾರೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕೀಗ? ಇಂಗ್ಲಿಷ್ ಅನ್ನ ಸುಧಾರಿಸ್ಕೊಳ್ಳೋದು ಒಂದೇ ನಮಗಿರುವಂತಹ ದಾರಿ. ಇಲ್ಲ, ಈಗ ಸದ್ಯಕ್ಕೆ ಕೆಲವೊಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗಳು ಕನ್ನಡದಲ್ಲೂ ಕೂಡ ಕ್ವಶನ್ ಪೇಪರ್ ಬಿಡ್ತಾ ಇದಾರೆ, ಅದನ್ನು ಕೂಡ ತಯಾರಿ ಮಾಡ್ಕೊಳ್ಬೇಕು. ಬಟ್ ಇಂಗ್ಲಿಷ್ ಒಂದು ನಿಮ್ಮಲ್ಲಿ ಇದ್ರೆ ನಿಮ್ಮನ್ನು ಯಾರು ಕೂಡ ಅಲಗಾಡ್ಸೋಕ್ ಆಗೋದಿಲ್ಲ, ಅದು ಪ್ರೈವೇಟ್ ಇರಲಿ ಅಥವಾ ಗೌರ್ಮೆಂಟ್ ಫೀಲ್ಡ್ ಇರಲಿ. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ. ಯಾವಾಗ ಕನ್ನಡಿಗರು ಸಂಪೂರ್ಣವಾಗಿ ಇಂಗ್ಲಿಷ್ ಅನ್ನ ಕಲಿತೀವಿ, ನಾವು ಅವಾಗ ಜಗತ್ತನ್ನ ಆಳೋಕೆ ಆರಂಭ ಮಾಡ್ತೀವಿ. ನಾವು ವಿಶ್ವಗುರು ಆಗ್ಬೇಕು, ವಿಶ್ವಗುರು ಆಗ್ಬೇಕು ಅಂತ ಹೇಳ್ತೀವಿ. ಯಾವಾಗ ವಿಶ್ವಗುರು ಆಗ್ಬೇಕು ಅಂತ ಆಗ್ಬಹುದು ಅಂತ ಅಂದ್ರೆ, ಯಾವಾಗ ನಮ್ಮ ಇಂಗ್ಲಿಷ್ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಇರುವಂತ ಎಲ್ಲ ಟೆಕ್ನಾಲಜಿ, ಇರೋದೆಲ್ಲ ಟೆಕ್ನಾಲಜಿ ಯಾವ ಭಾಷೆಯಲ್ಲಿದೆ? ಇಂಗ್ಲಿಷ್ ನಲ್ಲಿದೆ. ಸೊ ಕಡ್ಡಾಯವಾಗಿ ನಾವು ಅದನ್ನ ಕಲಿಲೇಬೇಕು. ಇದೆಲ್ಲ ಏನು ಬೇಡ ಸರ್, ನನಗೆ ಸದ್ಯ ಹೊಟ್ಟೆ ಬಾಡಿಗೆ ಅಷ್ಟೊಂದು ಹೇಳಿ ಅಂತ ಅಂದ್ರೆ, ಅಟ್ ಲೀಸ್ಟ್ ನಾವು ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಂತ ಅಂದ್ರೆ ನಮ್ಮ ಇಂಗ್ಲಿಷ್ ಚೆನ್ನಾಗಿರಬೇಕು. ಸರಿನಾ? ಇಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ. ಇನ್ನು ನಮ್ಮ ಯು ಪಿ ಎಸ್ ಸಿ ಅಲ್ಲಿ ಕೂಡ ಒಂದು ಕಂಪಲ್ಸರಿ ಪೇಪರ್ ಅಂತ ಇಟ್ಟಿದ್ದಾರೆ, ಅದನ್ನು ಕೂಡ ನಾವು ಕಲಿಬೇಕಾಗಿದೆ. ಹಾ, ಹಾಗಾದ್ರೆ ಯಾಕೆ ನಾವು ಇದನ್ನ ಆರಂಭ ಮಾಡಿದ್ವಿ? ಡಿಮ್ಯಾಂಡ್ ಆಫ್ ದ ಸ್ಟೂಡೆಂಟ್ ಮೇಡ್ ಅಸ್ ಟು ಕ್ರಿಯೇಟ್ ದಿಸ್ ಕೋರ್ಸ್. ಈ ಒಂದು ಕೋರ್ಸ್ ಅನ್ನ ಕ್ರಿಯೇಟ್ ಮಾಡೋಕೆ ಕಾರಣ ಮತ್ತೆ ಅದನ್ನ ಫ್ರೀ ಆಗಿಡೋಕೆ ಕಾರಣ ಅಂತ ಅಂದ್ರೆ, ಮ್ಯಾಕ್ಸಿಮಮ್ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡು ಬಂದದ್ದು ಇಂಗ್ಲಿಷ್ ಕೊರತೆ ಹೊರತು ಸಾಮರ್ಥ್ಯದ ಕೊರತೆ ಅಲ್ಲ. ನಿಮ್ಮೆಲ್ಲರಲ್ಲಿ ಕೂಡ ಸಾಮರ್ಥ್ಯ ಇದೆ, ಬಟ್ ಭಾಷಣೆ ಅರ್ಥ ಆಗದೆ ಇದ್ದಾಗ. ಈಗ ಬಾಹುಬಲಿ ಸಿನಿಮಾದಲ್ಲಿ ಅವ್ರು ಇವ್ರು ಬರ್ತಾರಲ್ಲ, ಯಾರು ಕಾಲಕ್ಕೆ ಅಂತಾನು ಬರ್ತಾನಲ್ಲ ಅವನು, ಹಾ ಹು ಹಾ ಅಂತ ಮಾಡಿದ್ರೆ ನಿಮ್ಗೆ ಅರ್ಥನೇ ಆಗಲಿಲ್ಲ ಅಂದ್ರೆ ನೀವು ಎಷ್ಟು ಪ್ರಯತ್ನ ಪಟ್ಟು ಏನ್ ಮಾಡೋರು? ಪ್ರಯತ್ನ ಪಡಬೇಕು ಅಂದ್ರೆ ಅದ್ ನಿಮ್ಗೆ ಅರ್ಥ ಆಗ್ಬೇಕು ಅಲ್ವಾ? ಸೊ ಹಾಗಾಗಿ ನಾವೊಂದು ಕಮಿಟ್ಮೆಂಟ್ ಬಂದಿದ್ದೀವಿ. ಇಟ್ ಈಸ್ ಅವರ್ ಡ್ಯೂಟಿ ಟು ಟೀಚ್ ಇಂಗ್ಲಿಷ್ ಟು ಯು. ನಿಮಗೆಲ್ಲರಿಗೂ ಕೂಡ ಇಂಗ್ಲಿಷ್ ಅನ್ನ ನೀವಾಗೆ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ನಿಮ್ಮನ್ನ ಸಿದ್ಧ ಮಾಡೋದು. ಯಾಕಂದ್ರೆ ನಮ್ಮ ಪಾಂಚಜನ್ಯ IAS ನ ಗುರಿ ಪ್ರತಿ ವರ್ಷ ಕರ್ನಾಟಕಕ್ಕೆ 100 ರ್ಯಾಂಕ್ಗಳನ್ನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಂದಾನೇ ತಂದುಕೊಡೋದು. ಇಂಗ್ಲಿಷ್ ಅವ್ರನ್ನ ಸೇರಿಸಿ ಅಲ್ಲ, ಅದು ಇಂಗ್ಲಿಷ್ ಅವ್ರನ್ನ ಬಿಟ್ಟು ಬರೀ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ 100 ಜನ ಬರಬೇಕು. ಬರ್ತಾರೆ, ಅದಕ್ಕೆ ಪ್ರೊಸೆಸ್ ಇವತ್ತಿನಿಂದಾನೇ ಆರಂಭ ಒಂದು ಲೆಕ್ಕದಲ್ಲಿ. ಓಕೆ, ಕಲಿಯೋಕ್ ರೆಡಿ ಇದ್ದೀರಾ ಎಲ್ರು? ಇಂಗ್ಲಿಷ್ ಕ್ಲಾಸಸ್ ಏನೋ ಆರಂಭ ಮಾಡ್ತಾ ಇದೀವಿ. ಏನ್ ಸರ್ ಮಟೀರಿಯಲ್ ಏನ್ ಬೇಕು ಇದಕ್ಕೆ ಅಂತ ಅಂದ್ರೆ, ಕಡ್ಡಾಯವಾಗಿ ಈ ಮಟೀರಿಯಲ್ ಇದ್ರೆ ಮಾತ್ರ ನೀವು ಯಶಸ್ವಿ ಆಗ್ತೀರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಲೇಸಿನೆಸ್, ಆಲಸಿತನ ನಿಮ್ಮಲ್ಲಿ ಇರೋದು ಬೇಡ. ನಾನು ಏನ್ ಹೇಳ್ತೀನಿ ಇದೇ ಇರ್ಬೇಕು ನಿಮ್ಮ ಹತ್ರ, ಅಂದ್ರೆ ಮಾತ್ರ ನೀವು ಸೀರಿಯಸ್ ಆಸ್ಪಿರೆಂಟ್. ಮೊದಲನೇದಾಗಿ 100 pages, 200 pages ಅಲ್ಲ, 100 pages ಕಿಂಗ್ ಸೈಜ್ ಬುಕ್ ಇರಬೇಕು. ಓಕೆ, ಕಿಂಗ್ ಸೈಜ್, ಕಟ್ ಸೈಜ್ ಅಲ್ಲ, ಕಿಂಗ್ ಸೈಜ್, ಲಾಂಗ್ ಸೈಜು ಅಲ್ಲ. ಆಮೇಲೆ ಅನ್ರೋಲ್ಡ್ ಬುಕ್ ಇರಬೇಕು, ಅದು ಖಾಲಿ ಹಾಳೆದಿರ್ಬೇಕು, ಗೆರೆ ಕೂಡ ಇರೋ ಹಾಗಿಲ್ಲ ಅದರೊಳಗಡೆ. ಅನ್ರೋಲ್ಡ್ ಬುಕ್ ಇರಬೇಕು. ಮತ್ತೆ ಅದು ಕ್ವಾಲಿಟಿ ಯಾವ್ದಿರ್ಬೇಕು? ಕ್ಲಾಸ್ಮೇಟ್ ಇರಬೇಕು, ಬಿಟ್ರೆ ರಾಜಶ್ರೀ ಇರಬೇಕು, ಇದೇ ಕ್ವಾಲಿಟಿ ಬುಕ್ ಇರಬೇಕು. ಯಾಕಂದ್ರೆ ಇಲ್ಲಿ ಏನ್ ಕಲಿತಾ ಇದ್ರಿ, ಜೀವನ ಪೂರ್ತಿ ಕಲ್ತ್ ಬಿಡ್ತೀರಿ ನೀವು. ಒಂದ್ 3-4 ವರ್ಷ ಆದ್ರೂ ಈ ಬುಕ್ ನಿಮ್ ಜೊತೆ ಇತ್ತು ಅಂದ್ರೆ, ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಿ, ನಂಗೆ ಬಂದು ತೋರಿಸಿ ಆ ಬುಕ್, ನಾನು ಬಹುಮಾನ ಕೊಡ್ತೀನಿ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ. ಓಕೆ, ಸೊ ಕ್ಲಾಸ್ಮೇಟ್ ಇರಲಿ ಅಥವಾ ರಾಜಶ್ರೀನೇ ಇರಲಿ, ಅದೇ ಕ್ವಾಲಿಟಿ ಇರಬೇಕು ಬುಕ್, ಇದೇ ಬುಕ್ ಇರಬೇಕು ಕಡ್ಡಾಯವಾಗಿ. ಆಮೇಲೆ ಎರಡು ಜೆಲ್ ಪೆನ್ ಯೂಸ್ ಮಾಡ್ಬೇಕು, ಒಂದು ರೆಡ್ ಒಂದು ಬ್ಲೂ, ಎರಡು ಕೂಡ ವಾಟರ್ ಪ್ರೂಫ್ ಜೆಲ್ ಪೆನ್ ಇರಬೇಕು. 10 ರೂಪಾಯಿ ಬೀಳುತ್ತೆ, ಅದೇ ಜೆಲ್ ಪೆನ್ ಅನ್ನ ಯೂಸ್ ಮಾಡಿ, ಬಾಲ್ ಪೆನ್ ಅನ್ನ ದಯವಿಟ್ಟು ಯೂಸ್ ಮಾಡೋಕ್ ಹೋಗ್ಬೇಡಿ. ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬಳಿ ಇರಬೇಕಾದದ್ದು ಒಂದು ಮೊಬೈಲ್, ಇಲ್ಲ ನಿಮ್ ಸ್ನೇಹಿತರ ಹತ್ರ ಯೂಸ್ ಮಾಡ್ಕೊಳ್ಬಹುದು ನೀವು. ಸೊ ಯಾಕೆ ಮೊಬೈಲ್ ಬೇಕು ಅಂತ ಅಂದ್ರೆ, ನೀವ್ ಇನ್ ಮುಂದೆ ಓದುವಂತ ಇಂಗ್ಲಿಷ್ ಕಠಿಣ ಪದಗಳನ್ನ ಪ್ರತಿಯದು ಎಷ್ಟೇ ಚಿಕ್ಕ ಪದ ಇರಲಿ ಅದ್ರ ಅರ್ಥ ಗೊತ್ತಿಲ್ಲ ಅಂದ್ರೆ ಶಬ್ದಕೋಶದಲ್ಲಿ ನೋಡ್ಕೊಳ್ಳೇಬೇಕು. ಆಮೇಲೆ ಕಡ್ಡಾಯವಾಗಿ ಗೂಗಲ್ ಟ್ರಾನ್ಸ್ಲೇಟರ್ ಕೂಡ ಯೂಸ್ ಮಾಡ್ಬೇಕು. ಯಾಕಂದ್ರೆ ಶಬ್ದಕೋಶದಲ್ಲಿ ಮೊದಲು ಪದ ನೋಡ್ಬೇಕು, ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ನಲ್ಲಿ ಆ ವಾಕ್ಯ ಹಾಕಿ ನೋಡ್ಬೇಕು. ಆ ವಾಕ್ಯವನ್ನ ತಪ್ಪು ಕೊಡುತ್ತಿದ್ದು ಅರ್ಥ, ಪದಗಳ ಅರ್ಥ ಕರೆಕ್ಟ್ ಇರುತ್ತೆ ಬಟ್ ವಾಕ್ಯ ರಚನೆ ರಾಂಗ್ ಆಗಿರುತ್ತೆ, ಅದನ್ನ ಕಂಡು ಹಿಡಿಯೋಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ನಿಮ್ ಇಂಗ್ಲಿಷ್ ಇಲ್ಲಿಂದ ಇಂಪ್ರೂವ್ ಆಗೋಕ್ ಸ್ಟಾರ್ಟ್ ಆಗತ್ತೆ ತಾನಾಗಿನೇ. ಇನ್ನು ಈ ಕೋರ್ಸ್ ಎಲ್ಲ ಮುಗಿದ ನಂತರ, ಈಗಲೇ ತಗೊಳ್ಬಾರ್ದು, ಈ ಕೋರ್ಸ್ ಎಲ್ಲ ಮುಗಿದ ನಂತರ ರೆನ್ ಅಂಡ್ ಮಾರ್ಟಿನ್ ಇಂಗ್ಲಿಷ್ ಟು ಕನ್ನಡ ಗ್ರಾಮರ್ ಬುಕ್ ಅಂತ ಸಿಗುತ್ತೆ. ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ಅಂತ ಇದೆ. ಸೊ ಈ ಪುಸ್ತಕವನ್ನ ನಾನು 9th ಸ್ಟ್ಯಾಂಡರ್ಡ್ಗೆ ಫಸ್ಟ್ ಬಂದಿದ್ದೆ ನಮ್ಮ ಹೈಸ್ಕೂಲ್ ಅಲ್ಲಿ, ಅವಾಗ ನಮ್ಮ ಹೆಡ್ ಮಾಸ್ಟರ್ ಬಹುಮಾನ ಕೊಟ್ಟಿದ್ರು ನನಗೆ ಇದನ್ನ. ಅವಾಗ ಇದ್ರ ಬೆಲೆ ಇದ್ದದ್ದು 150 ರೂಪಾಯಿ, ಈಗ ಇದ್ರ ಬೆಲೆ 450 ರೂಪಾಯಿ ಆಗಿದೆ. ಬೆಲೆ ಏರಿಕೆ ಆಗಿದೆ ಸಿಕ್ಕಾಪಟ್ಟೆ, 3 ಪಟ್ಟು. ಸೊ ಈಗಲೇ ತಗೊಳ್ಬೇಡಿ, ಈ ಕೋರ್ಸ್ ಎಲ್ಲ ಮುಗಿಲಿ, ಇಂಗ್ಲಿಷ್ ಕೋರ್ಸ್ ಎಲ್ಲ ಮುಗಿದ ನಂತರ ಅದಾದ್ಮೇಲೆ ಹೆಚ್ಚಿನ ಓದಿಗೆ ನೀವು ಈ ಪುಸ್ತಕವನ್ನ ಖರೀದಿಸಬೇಕು. ಇದು ಪುಸ್ತಕದಲ್ಲಿ ಕೊಟ್ಟಿರುವಂತ ಎಕ್ಸರ್ಸೈಸಸ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಇಂಗ್ಲಿಷ್ ಅರ್ಥ ಆಗುತ್ತೆ. ಈಗಲೇ ಬಿಗಿನಿಂಗ್ ಅಲ್ಲಿ ಏನ್ ಅಗತ್ಯ ಇಲ್ಲ, ಇದು ನಾನು ಹೇಳ್ಕೊಟ್ಟ ನಂತರ ಆಮೇಲೆ ನೀವು ತಗೊಳ್ಬಹುದು ಇದನ್ನು. ಓಕೆ, ಮತ್ತೆ ಈ ಬುಕ್ ನನ್ನ ವಯಸ್ಸಿನಲ್ಲಿ ಅದರ ಅಗತ್ಯ ಇಲ್ಲ. ಯು ಪಿ ಎಸ್ ಸಿ ಅಲ್ಲಿ ಎಲ್ಲೂ ಕೂಡ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಬರಬೇಕಂತ ಇಲ್ಲ, ಬರೆಯೋಕೆ ಓದೋಕೆ ನೀಟಾಗಿ ಬಂದ್ರೆ ಸಾಕು, ನಾವು ಅಷ್ಟನ್ನ ಕಲಿಯೋಣ. ಓಕೆನಾ? ಅರ್ಥ ಆಯ್ತಾ?
ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋದು ಏನು ಅಂತ ಅಂದ್ರೆ, ಒಂದು ನಾವು ಕ್ಲಾಸ್ ಮಾಡುವಾಗ 100% ಗಮನ ಕೊಟ್ಟು ಕೇಳಬೇಕು, 100% ಫೋಕಸ್ ಇಲ್ಲೇ ಇರ್ಬೇಕು ನಿಮಗೆ, ಬೇರೆ ಎಲ್ಲೂ ಇರಬಾರ್ದು. ಆಮೇಲೆ ನಾವು ಹೇಳಿದ್ದನ್ನ ಮನೆಗೆ ಹೋಗಿ ಓದಬೇಕು. ಬರೀ ಓದೋದಲ್ಲ, ಅಲ್ಲಿ ಕಠಿಣ ಪದಗಳು ಯಾವ್ದಾದ್ರು ಇದ್ರೆ ಪ್ರತಿಯೊಂದು ಕಠಿಣ ಪದದ ಅರ್ಥವನ್ನು ಕೂಡ ನೀವು ಬರೆಯೋಕ್ ಸಿದ್ಧರಾಗಿರ್ಬೇಕು. ಮೊದಲಿನವರಾದ್ರೆ ಡಿಕ್ಷನರಿ ತೆಗೆದು ನೋಡಬೇಕಾಗಿತ್ತು, ಬಟ್ ಈಗ ನೀವು ಡಿಕ್ಷನರಿ ಅಗತ್ಯ ಇಲ್ಲ, ಪುಟ ಅಳಿಸೋ ಅಗತ್ಯ ಇಲ್ಲ, ಜಸ್ಟ್ ಮೊಬೈಲ್ ಇರುತ್ತೆ, ಒಂದು ಸಿಂಗಲ್ ಕ್ಲಿಕ್ ನಲ್ಲಿ ಬರುತ್ತೆ ನಿಮಗೆ, ಗೊತ್ತಾಯ್ತಾ? ಸೊ ಅದಾದ್ಮೇಲೆ ಓದ್ತೀರಿ, ಕಠಿಣ ಪದದ ಅರ್ಥ ಸಿಗತ್ತೆ, ಅದಾದ್ಮೇಲೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಯಾವಾಗ ಆಗತ್ತೆ, ಈಗ ಇಂಗ್ಲಿಷ್ ಗ್ರಾಮರ್ ಕಲಿತ ನಂತರ ಹಂತ ಹಂತವಾಗಿ ಅಂಡರ್ಸ್ಟ್ಯಾಂಡ್ ಆಗೋಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ನೀವು ಡೈರಿ ಬರಿತೀರಿ ನೋಡಿ, ಬರಿಬೇಕಿನ್ ಮುಂದೆ, ಅದಕ್ಕೋಸ್ಕರ ಡೈರಿ ಕೊಂಡ್ಕೊಡ್ರಿ ಅಂತ ಹೇಳ್ತೀವಿ. ಸೊ ಡೈರಿಯನ್ನ ಕಡ್ಡಾಯವಾಗಿ ಇಂಗ್ಲಿಷ್ ನಲ್ಲೇ ಬರಿಬೇಕು, ಕನ್ನಡದಲ್ಲಿ ಬರಿಲೇಬಾರ್ದು, ಎಷ್ಟೇ ಮಿಸ್ಟೇಕ್ ಆಗ್ಲಿ. ನಾನು ಹಾಗೆ ಬರ್ತೀನಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ದೆಲ್ಲ, ಇನ್ನು ಡೈರೀಸ್ ಇದೆ ನಾನು, 9ನೇ ತರಗತಿಯಿಂದ ಹಿಡ್ಕೊಂಡು ಈ ವರ್ಷದವರೆಗೂ ಸುಮಾರು ಒಂದು 16-17 ವರ್ಷದ ಡೈರೀಸ್ ಇದೆ ನನ್ನ ಹತ್ರ. ಓಕೆ, ಸೊ ಆ ಬುಕ್ ತೆಗೆದು ನೋಡಿದ್ರೆ ತುಂಬಾ ಮಿಸ್ಟೇಕ್ಸ್ ಇದೆ ಇಂಗ್ಲಿಷ್, ಬಟ್ ಇಂಪ್ರೂವ್ ಆಗಿದೆ ಅಲ್ವಾ ನಮ್ದು? ಈಗ ಈ ವರ್ಷ 10% ಇದ್ದದ್ದು ಮುಂದಿನ ವರ್ಷ 11% ಆದ್ರೂ ಕೂಡ ಇಂಪ್ರೂವ್ಮೆಂಟ್ ಅಲ್ವಾ ಅದು? ಹಾ, ಮತ್ತೆ ಅಲ್ಲೇ ಇದೀವಿ ಅಂತಂದ್ರೆ ಏನದು ವೇಸ್ಟ್ ಆಗತ್ತೆ? ಸೊ ಅದನ್ನ ಬರೆಯೋಕ್ ಟ್ರೈ ಮಾಡ್ಬೇಕು, ನೀವೇ ಸ್ವಂತವಾಗಿ ಇದನ್ನೇ ರಿಪೀಟ್ ಮಾಡ್ತಾ ಹೋಗ್ಬೇಕು, ಇಂಗ್ಲಿಷ್ ನಿಮಗೆ ಬರುತ್ತೆ. ಮತ್ ಇಂಗ್ಲಿಷ್ ಬರಬೇಕು ಅಂತ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಬೇಕಾಗತ್ತೆ, ದಾಟ್ ಶುಡ್ ಬಿ ಕಂಪಲ್ಸರಿ. ಹಾರ್ಡ್ ವರ್ಕ್ ಇಲ್ಲ ಸರ್, ನಾನು ಆರಾಮಾಗಿ ತಿಂದ್ಕೊಂಡು ಇದ್ಕೊಂಡು ಸರ್ ನಿಮ್ಗೆ ಎಷ್ಟು ಬೇಕು 1 ಕೋಟಿ ರೂಪಾಯಿ ಕೊಡ್ತೀನಿ ಸರ್ ಕಲ್ಸ್ಕೊಡಿ ಅಂದ್ರೂ ಕೂಡ ಬರಲ್ಲ, ನಿಮ್ಮಿಂದ ಪ್ರಯತ್ನ ಬೇಕದು. ಆಮೇಲೆ ನಿಮಗೆ ಈಸಿಯಾಗಿ ಬರಬಹುದು ಯಾವ್ದಂತ ಅಂದ್ರೆ ಸ್ಪೀಕಿಂಗ್ ಇಂಗ್ಲಿಷ್, ಮಾತನಾಡುವಂತ ಇಂಗ್ಲಿಷ್ ಸ್ಪೀಕಿಂಗ್ ಈಸಿಯಾಗಿ ಬರುತ್ತೆ ನಿಮಗೆ. ಯಾಕಂದ್ರೆ ಎಷ್ಟೋ ಜನ ಸೆಲೆಬ್ರಿಟೀಸ್ ಗಳನ್ನ ನೋಡಿರ್ತೀರಿ ನೀವು, ಈಗ ಉದಾಹರಣೆಗೆ ಯಾರು ನಮ್ ಸಚಿನ್ ತೆಂಡೂಲ್ಕರ್ ಅವ್ರನ್ನ ತಗೊಳ್ಳಿ, ಆಮೇಲೆ ಮತ್ತೆ ಯಶ್ ಅವ್ರ ಆಗಿರ್ಬೋದು, ಯಶ್ ಅವ್ರ ಡಿಗ್ರಿ ಆಗಿರ್ಬೋದು ಅನ್ಸುತ್ತೆ. ಸೊ ಎಷ್ಟೋ ಜನ, ಸಚಿನ್ ತೆಂಡೂಲ್ಕರ್ ಅವ್ರು ಕೂಡ ಕಲ್ತಿರೋದು ಬರೀ SSLC, ಬಟ್ ಯಾಕೆ ಅವ್ರು ಚೆನ್ನಾಗಿ ಮಾತಾಡ್ತಾರಂತಂದ್ರೆ ಅಂತ ವ್ಯಕ್ತಿಗಳ ಜೊತೆ ಬೆರೆಯೋದ್ರಿಂದ, ಪದೇ ಪದೇ ಅವುಗಳನ್ನ ಫಾಲೋ ಮಾಡೋದ್ರಿಂದ ಬರುತ್ತದು. ನೀವು ಬೆಂಗಳೂರಲ್ಲಿ ಹೋಗಿ 1 ವರ್ಷ ತಿರ್ಗಾಡ ಬನ್ನಿ, ಇಂಗ್ಲಿಷ್ ಮಾತಾಡೋ ಜೊತೆ ನೀವೇ ಮಾತಾಡೋಕ್ ಸ್ಟಾರ್ಟ್ ಮಾಡ್ತೀರಿ. ಭಾಷೆ ಮಾತಾಡೋ ಕಲಿಯೋದೇನಿದೆಲ್ಲ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿಲ್ಲ. ಯಾಕಂದ್ರೆ ಈಗ ನೀವೇ ಹುಟ್ಟುವಾಗ ನಿಮ್ ಮನೆಯವ್ರು ನಿಮ್ಮನ್ನ ಉರ್ದು ಮಾತಾಡೋರ್ ಮನೆಯಲ್ಲಿ ಬಿಟ್ಟಿದ್ರೆ ನೀವು ಏನ್ ಕಲಿತಾ ಇದ್ರಿ? ಉರ್ದು ಭಾಷೆನೆ ಕಲಿತಾ ಇದ್ರಿ. ಯಾಕಂದ್ರೆ ಅದು ಆಂಗಿಕ ಚಲನೆಗಳಿಂದ, ಅಂದ್ರೆ ಏನ್ ತೋರಿಸ್ತಾರೆ ಏನ್ ಹೇಳ್ತಾರೆ ಅದ್ರ ಮೇಲೆ ಕಲಿತಾರೆ. ನನಗೆ ತೆಲುಗು ಕೂಡ ಬರುತ್ತೆ ಅರ್ಧಮರ್ಧ. ಓಕೆ, ಹೇಗೆ ಬರೀ ಸಿನಿಮಾ ನೋಡಿ ಕಲ್ತಿದ್ದೆ ನಾನು, ಬಹಳ ಸಿನಿಮಾ ಅಲ್ಲ, ಬರೀ 5 ಸಿನಿಮಾ. PUC ಸೆಕೆಂಡ್ ಇಯರ್ ಮುಗಿಸಿದ ನಂತರ ಇನ್ನೂ ನೆನಪಿದೆ ನನಗೆ, ಇದು ಜೂನಿಯರ್ NTR ಅವರ ಊಸರವಳ್ಳಿ, ಆಮೇಲೆ ಮಹೇಶ್ ಬಾಬು ಅವರ ಬಿಸ್ನೆಸ್ ಮನ್, ಆಮೇಲೆ ದೂಕುಡು, ಈಗ ಒಂದು 3 ಸಿನಿಮಾ ಪದೇ ಪದೇ ನೋಡಿ ನೋಡಿ ನೋಡಿ ತೆಲುಗು ಬಂತು ನನಗೆ, ಇನ್ನೂ ನೆನಪಿದೆ ಆ ಸೀನ್ಗಳು. ಓಕೆ, ಸೊ ಹಾಗಾಗಿ ನೀವು ಒಂದು ಭಾಷೆನ ಮಾತಾಡೋ ಕಲಿಬೇಕು ಅಂದ್ರೆ ಅದನ್ನ ನೋಡ್ತಾ ಹೋದ್ರೆ ಸಾಕು, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಓದ್ಬೇಕು, ಬರಿಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನೀವು ಹಾಕಬೇಕಾಗತ್ತೆ. ಅದನ್ನ ಹಾಕೋಕ್ ರೆಡಿ ಇದ್ರೆ ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀರಿ ಯಾವುದೇ ಎಕ್ಸಾಮ್ ಅನ್ನ. ಮತ್ ಇನ್ನೂ ಒಂದು, ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಲರ್ನ್ ಇಟ್. ಇಂಗ್ಲಿಷ್ ನೀವು ಕಲಿಬೇಕು ಅಂತ ಅಂದ್ರೆ ದಿಸ್ ಈಸ್ ಲಾಸ್ಟ್ ಚಾನ್ಸ್, ಇದ್ರ ನಂತರ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಇದೊಂದು. ಇನ್ನೊಂದು, ನನ್ನಷ್ಟು ಚೆನ್ನಾಗಿ ನಿಮ್ಗೆ ಇಂಗ್ಲಿಷ್ ಅನ್ನ ಯಾರು ಚೆನ್ನಾಗಿ ಕಲ್ಸೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಬರ್ತಾ ಇರ್ಲಿಲ್ಲ ಅದು, ನಾನು ನಿಮ್ ಲೆವೆಲ್ ನಲ್ಲೇ ಇದ್ದೆ. ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೇಗೆ, ಅದೇನೇನು ಪ್ರಯತ್ನ ಪಟ್ಟಿದ್ರು ಅದನ್ನ ಹೇಳ್ತಾ ಹೋಗ್ತೀನಿ, ಅಷ್ಟು ಫಾಲೋ ಮಾಡಿದ್ರೆ ಸಾಕು. ಓಕೆ, ಇನ್ನು ಒಂದು ಡೆಮೋ ತೋರಿಸ್ತೀನಿ ನಿಮಗೆ, ಯಾವ ತರ ನೀವು ಈ ಕೋರ್ಸ್ ಅನ್ನ ಕಲಿತ ನಂತರ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಇದನ್ನ ಅಂತ ಅಂದ್ರೆ, ನೀವು ಯಾವುದೇ ಇಂಗ್ಲಿಷ್ ಪುಸ್ತಕ ಬರ್ತಾ ಬರ್ತಾ ಇಂಗ್ಲಿಷ್ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಬೇಕು, ಯಾವ್ದಾದ್ರಲ್ಲೂ ನಂಬರ್ ಬಂದ್ರೆ ಅದನ್ನ ಓದ್ಬೇಕು. ಒಂದು ಡೆಮೋ ತೋರಿಸ್ತೀನಿ ನಾನು ನಿಮ್ಗೆ, ಹಿಂಗೆ ಒಂದು ಪ್ಯಾರಾಗ್ರಾಫ್ ಇದೆ, ಇದನ್ನ ಹೇಗೆ ಓದ್ಕೊಂಡು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ದೊಡ್ಡ ಇಂಗ್ಲಿಷ್ ಪುಸ್ತಕ ನಿಮ್ ಹತ್ರ ಇದೆ ಅಥವಾ NCERT ಅಂತ ಬಹಳ ಜನ ಕೇಳ್ತಾ ಇರ್ತೀರಿ, ಈ NCERT ಪುಸ್ತಕ ತಗೊಂಡ್ರಿ, ತಗೊಂಡು ಓದೋಕ್ ಸ್ಟಾರ್ಟ್ ಮಾಡಿದ್ರಿ, ಅರ್ಥ ಆಗ್ಲಿಲ್ಲ, ಹೇಗ್ ಓದ್ಬೇಕು? ಹೋಗೋಣ ನೋಡಿ, ಟ್ರೈ ಮಾಡೋಣ ಇದನ್ನ. ವಿತ್ ರೆಸ್ಪೆಕ್ಟ್ ಟು ವಾಟ್ ಆರ್ ಕಾಲ್ಡ್ ಡಿನಾಮಿನೇಷನ್ಸ್ ಆಫ್ ರಿಲಿಜಿಯನ್. ನೋಡಿ, ಈಗ ಇದೇ ವಾಕ್ಯವನ್ನ ಓದ್ತಾ ಇದ್ರೆ ಅನ್ಕೊಳ್ಳೋಣ, ಇಲ್ಲಿ ಕಾಮಾ ಬಂದಾಗ ಇದು ಕಾಮಾ, ಅರ್ಧ ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ ಇವೆಲ್ಲ ಬಂದಾಗ ನಿಲ್ಬೇಕು, ಆಗ್ಲಿ ಹಾಗೆ ಹೋಗಬಾರ್ದು. ಈಗ ರೋಡ್ ಬ್ರೇಕ್ ಬಂದಾಗ ಹಾಗೆ ಜಿಗಿಸ್ಕೊಂಡು ಹೋದ್ರೆ ಏನಾಗತ್ತೆ? ಹಾ, ಪೆಟ್ಟಲ್ಲ, ಗಾಡಿಗೂ ತೊಂದರೆ ಆಗತ್ತೆ, ನಿಮಗೂ ತೊಂದರೆ ಆಗತ್ತೆ. ಸೊ ಇವ್ರು ಯಾಕೆ ಹಾಕಿರ್ತಾರೆ, ನಿಲ್ರಿ ರೋಡ್ ಬ್ರೇಕ್ ಇದೆ ಇಲ್ಲಿ ಅಂತ ಹೇಳ್ತಿರ್ತಾರೆ ಅವ್ರು. ಓಕೆ, ಅಲ್ಲಿಗೆ ನಿಲ್ಸಿ ನಿಲ್ಸಿ ಅರ್ಥ ಮಾಡ್ಕೊಳ್ಬೇಕು. ವಿತ್ ರೆಸ್ಪೆಕ್ಟ್ ಟು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ವಾಟ್ ಆರ್ ಏನು, ವಾಟ್ ಅಂದ್ರೆ ಏನು, ಏನು ಅಷ್ಟೇ, ವಾಟ್ ಆರ್ ಕಾರ್ಡ್ ಕರೆಯುವುದು ಡಿನಾಮಿನೇಷನ್ಸ್ ಆಫ್ ರಿಲಿಜಿಯನ್. ಸೊ ಈಗ ಓದ್ತಾ ಇರ್ತೀರಿ, ಡಿನಾಮಿನೇಷನ್ಸ್ ಅಂದ್ರೆ ಗೊತ್ತಿಲ್ಲ, ತೆಗೆಯೋದು ಗೂಗಲ್ ಅಣ್ಣ, ಶಬ್ದಕೋಶ ಆಪ್ ಕೂಡ ಇದೆ ಅವ್ರದ್ದು, ಮತ್ತೆ ವೆಬ್ಸೈಟ್ ಕೂಡ ಇದೆ, ಅದನ್ನ ಚೆಕ್ ಮಾಡೋದು ಡಿನಾಮಿನೇಷನ್. ದಿನಕ್ಕೆ ಹಿಂಗೊಂದು 20-30 ಪದಗಳನ್ನ ನೀವು ಕಲಿತಾ ಹೋದ್ರೆ ತಾನಾಗೆ ಬರುತ್ತೆ, ವರ್ಗ, ಹೆಸರು, ಬಗೆ, ಗುಂಪು, ಪಂಗಡ, ಹೆಣಿವಟ್ಟ, ಧಾರ್ಮಿಕ ಪಂಥ, ನಿರ್ದಿಷ್ಟ ಪಂಗಡ, ಅರ್ಥ ಆಯ್ತಲ್ಲ? ಸೊ ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ?
ರಿಲಿಜಿಯನ್ಸ್ ಅಂತ ಬಂದಿದೆ. ಸೊ ಡಿನಾಮಿನೇಷನ್ಸ್ ಆಫ್ ರಿಲಿಜಿಯನ್ಸ್ ಅಂತ ಇದೆ ಅಂದ್ರೆ ಏನಾಯ್ತದು, ಧಾರ್ಮಿಕ ಪಂಗಡಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇಷ್ಟು ಬೇಸಿಕ್ ಗೊತ್ತಾಗಲಿ ನಿಮ್ಗೆ ಮೊದಲು ಆ ವಾಕ್ಯ ಓದಿದ ನಂತರ ನೋಡೋಣ ಆಮೇಲೆ ಏನಾಗುತ್ತೆ. ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸೊ ಈ ಧಾರ್ಮಿಕ ಪಂಗಡಗಳ ಬಗ್ಗೆ ನಾವು ಏನೇ ಕರೀಲಿ ಏನೇ ಆಗ್ಲಿ, ಮುಂದೆ ಹೇಳ್ತಾರ ಅವರು, ಇಫ್ ಒಂದು ವೇಳೆ ಎವ್ರಿ ಒನ್ ಪ್ರತಿಯೊಬ್ಬ ಈಸ್ ಲೆಫ್ಟ್ ಟು ಬಿ ಅಂದ್ರೆ ಅವನನ್ನ ಬಿಟ್ರೆ ಯಾವುದಕ್ಕೆ, ಅ ಜಡ್ಜ್ ಒಬ್ಬ ನ್ಯಾಯಾಧೀಶನಾಗಿ ಮಾಡಿಬಿಟ್ರೆ, ಆಫ್ ಹಿಸ್ ಓನ್ ರಿಲಿಜಿಯನ್. ಓನ್ ಅಂದ್ರೆ ಏನು, ಅವನ ಸ್ವಂತ. ಕೆಲವೊಬ್ರಿಗೆ ಇನ್ನೂ ಗೊತ್ತಿರಲ್ಲ ಆ ಪದಗಳು ಬರ್ಕೊಳ್ಬೇಕು, ಹೇಗೆ ಬರ್ಕೊಳ್ಬೇಕು. ಈಗ ನಾನೇ ನೋಡಿ, ನಾನೇ ಫಸ್ಟ್ ಟೈಮ್ ಓದ್ತಾ ಇದೀನಿ ಇದನ್ನ. ಡಿನಾಮಿನೇಷನ್ಸ್ ಬರೀತೀನಿ ಇಲ್ಲಿ, ಊಟದ ಮೇಲೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಇಲ್ಲಿ ಬರೀತೀನಿ. ಹೇಗೆ ಏನಂದ್ರೆ, ಪಂಗಡ ಅಥವಾ ಪಂಥ. ರಿಲಿಜಿಯನ್ ಅಂದ್ರೆ ನಂಬರ್ ಟು ಧರ್ಮ. ಓಕೆ, ಅಂದ್ರೆ ಈ ಪೇಜ್ ನ ನಂಬರ್ ಒನ್ ಪದ ನನಗೆ ಅರ್ಥ ಆಗಿಲ್ಲ, ಅದು ನಂಬರ್ ಟು ಇದು. ನೆಕ್ಸ್ಟ್ ಪೇಜ್ ಹೋದಾಗ ಮತ್ತೆ ನಂಬರ್ ಒನ್ ನಂಬರ್ ಟು ಆತರ ಆ ಪುಟದ ಮೇಲೆ ಈ ತರ ಅರ್ಥಗಳು ಇರಬೇಕು. ಹಾ, ಅಂದ್ರೆ ಆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಧರ್ಮದ ಜಡ್ಜ್ ಅನ್ನಾಗಿ ಅವನನ್ನೇ ಮಾಡಿಬಿಟ್ರೆ, ದೇರ್ ಈಸ್ ಅಲ್ಲಿ ನೋ ಇಲ್ಲ ಸಚ್ ಅಂತಹ ಥಿಂಗ್ಸ್ ವಸ್ತುಗಳು ಆಸ್ ರಿಲಿಜಿಯನ್ ಅಂದ್ರೆ ಧರ್ಮ, ದಟ್ ಈಸ್ ರಾಂಗ್ ಅಂದ್ರೆ ತಪ್ಪಾಗಿರುವಂತಹ ಧರ್ಮ ಯಾವುದೂ ಇಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಧರ್ಮದ ನ್ಯಾಯಾಧೀಶನಾಗಿ ಮಾಡಿಬಿಟ್ರೆ ಅವನು ಯಾವತ್ತೂ ಕೂಡ ತನ್ನ ಧರ್ಮದಲ್ಲಿ ತಪ್ಪಿದೆ ಅಂತ ಹೇಳೋದಿಲ್ಲ ಅಂತ ಹೇಳ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಈಗ ನಿಮ್ ಧರ್ಮ ಏನಿದೆ ನೀವು ಕರೆಕ್ಟ್ ಅಂತಾನೆ ಹೇಳೋರು ಅದನ್ನ ಅಲ್ವಾ? ಸೊ ಇಂತಹ ಇದು ಏನ್, ಇದು ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಇದು ಯು ಪಿ ಎಸ್ ಸಿ ಸಿಸ್ಯಾಟ್ ನಲ್ಲಿ ಕಾಂಪ್ರಹೆನ್ಷನ್ ಅಂತ ಬರುತ್ತೆ, ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ ಇದು. ಓಕೆ, ಸೊ ಅಲ್ಲಿ ಪ್ಯಾರಾಗ್ರಾಫ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಿರ್ಬೋದು, ಬಟ್ ಸ್ಲೋ ಆಗಿ ಹೋಗ್ತಾ ಹೋಗೋಣ, ಬರುತ್ತೆ ನಿಮ್ಗೆ ಇದು. ಬಟ್ ಮುಂದೆ ನೋಡಿ, ನಿಲ್ಸಿದ್ದಾರೆ ಇಲ್ಲಿ. ಬಟ್ ಆದ್ರೆ, ಇಫ್ ದೇ ಆರ್ ಟು ಬಿ ಅ ಜಡ್ಜ್ ಆಫ್ ಈಚ್ ಅದರ್ಸ್ ರಿಲಿಜಿಯನ್, ಏನ್ ಹೇಳ್ತಾ ಇದಾರೆ ನೋಡಿ ಇಲ್ಲಿ. ಬಟ್ ಆದ್ರೆ, ಇಫ್ ದೇ ಆರ್, ಒಂದು ವೇಳೆ ಅವರನ್ನ ಟು ಬಿ ಅ ಜಡ್ಜ್, ಅವರನ್ನ ಜಡ್ಜ್ ಆಗಿ ಮಾಡಿದ್ರೆ ಆಫ್ ಯಾವ್ದರ, ಈಚ್ ಅದರ್ಸ್. ಈಚ್ ಅಂದ್ರೆ ಬೇರೆ ಬೇರೆ, ಅಂದ್ರೆ ಒಂದಕ್ಕೊಂದು. ಈಚ್ ಅದರ್ಸ್, ಒಬ್ಬರಿಗೊಬ್ಬರ ಧರ್ಮಗಳ ಧಾರ್ಮಿಕ ನಾಯಕರನ್ನಾಗಿ ಮಾಡಿದ್ರೆ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಅ ರಿಲಿಜಿಯನ್ ದಟ್ ಈಸ್ ರೈಟ್. ಅಂದ್ರೆ ಇವನೊಬ್ಬ ಇದ್ದಾನೆ, ಇವನು ಧರ್ಮ ಎ, ಇವನೊಬ್ಬ ಇದ್ದಾನೆ, ಇವನು ಧರ್ಮ ಬಿ. ಇವನಿಗೆ ಎ ಧರ್ಮದ ಬಗ್ಗೆ ನೀನ್ ಹೇಳು, ಇವನಿಗೆ ಬಿ ಧರ್ಮದ ಬಗ್ಗೆ ನೀನ್ ಹೇಳು ಅಂತ ಅಂದಾಗ, ಇಲ್ಲಿ ದೇರ್ ಇಸ್ ನೋ ಸಚ್ ರಿಲಿಜಿಯನ್ ದಟ್ ಈಸ್ ರೈಟ್ ಅಂದ್ರೆ ಯಾವುದೂ ಧರ್ಮ ಕೂಡ ಕರೆಕ್ಟ್ ಆಗಿರೋದಿಲ್ಲ. ಇವನು ಎ ಧರ್ಮವನ್ನ ಟೀಕೆ ಮಾಡ್ತಾನೆ, ಇವನು ಬಿ ಧರ್ಮವನ್ನ ಟೀಕೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಮತ್ತೆ ಮುಂದೆ, ಅಂಡ್ ದೇರ್ ಫೋರ್ ಆಲ್ ದ ವರ್ಲ್ಡ್ ಈಸ್ ರೈಟ್ ಆರ್ ಆಲ್ ದ ವರ್ಲ್ಡ್ ಈಸ್ ರಾಂಗ್ ಇನ್ ದ ಮ್ಯಾಟರ್ ಆಫ್ ರಿಲಿಜಿಯನ್. ಸೊ ಧರ್ಮದ ವಿಚಾರ ಅಂತ ಬಂದಾಗ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಥವಾ ಎಲ್ಲವೂ ಕೂಡ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾಕೆ ನಾವ್ ಏನ್ ಕಲಿತಾ ಇದೀವಿ ಈ ಗ್ರಾಮರ್ ಈ ಒಂದು ಕ್ಲಾಸ್ಗಳಲ್ಲಿ ಅಂತ ಅಂದ್ರೆ, ಈಗ ಟು ಇಲ್ಲೇ ಯಾಕೆ ಬಂತಿದು? ಇಲ್ಲಿ ಆಫ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಅವರು ಫಾರ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಈಸ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಟು ಯಾಕೆ ಯೂಸ್ ಮಾಡಿದಾರೆ ಅಲ್ಲಿ? ಆಮೇಲೆ ಇಲ್ಲಿ ಆಫ್ ಯಾಕೆ ಯೂಸ್ ಮಾಡಿದಾರೆ ಅವರು? ಇಲ್ಲಿ ಆಸ್ ಯಾಕೆ ಬಂದಿದೆ? ಆಮೇಲೆ ಇಲ್ಲಿ ಮತ್ತೆ ದ ಯಾಕೆ ಯೂಸ್ ಮಾಡಿದ್ದಾರೆ? ಎ ಯೂಸ್ ಮಾಡ್ಬೋದಿತ್ತು, ಆ್ಯಂಡ್ ಯೂಸ್ ಮಾಡ್ಬೋದಿತ್ತು, ಹೌದಲ್ವಾ? ಸೊ ಇದನ್ನ ನಾವು ಗ್ರಾಮರ್ ಅಲ್ಲಿ ಕಲಿತೀವಿ. ಈ ಗ್ರಾಮರ್ ನಿಮ್ಗೆ ಗೊತ್ತಾದ ನಂತರ ವಾಕ್ಯಗಳ ರಚನೆ ಹೇಗಾಗತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ವಾಕ್ಯಗಳ ರಚನೆ ಗೊತ್ತಾದ ನಂತರ ನೀವು ಶಬ್ದಾರ್ಥ ತಿಳ್ಕೊಂಡ್ಬಿಟ್ರೆ ಆ ವಾಕ್ಯ ಪೂರ್ತಿಯಾಗಿ ಅರ್ಥ ಆಗೋಕ್ ಸ್ಟಾರ್ಟ್ ಆಗತ್ತೆ. ತಿಳಿತಾ? ಸೊ ಹಾಗಾಗಿ ಈ ಕೋರ್ಸ್ನ ಬೆಲೆ ಫ್ರೀ ಆಗಿಲ್ಲ, ನಿಮ್ ಟೈಮ್ ಇದಕ್ಕೆ ಕನ್ಸ್ಯೂಮ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಇಂಗ್ಲಿಷ್ ಗ್ರಾಮರ್ ಕಲ್ಸ್ಕೊಡ್ತೀವಿ, ಸಿಸ್ಟಮೆಟಿಕ್ ಆಗಿ ಕಲ್ಸ್ಕೊಡ್ತೀವಿ, ನೀವು ರೆಡಿ ಆಗ್ತೀರಿ. ಸೊ ಇಲ್ಲಿಗೆ ಇವತ್ತಿನ ಇಂಟ್ರೊಡಕ್ಷನ್ ಕ್ಲಾಸ್ ಮುಗಿಯುತ್ತೆ, ಮತ್ತೆ ಸಿಗೋಣ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಶ್ರೀ ಸುಬ್ರಹ್ಮಣ್ಯ ಹೈತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲಗು ಮಲಗೆನ್ನ ಮಗುವೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಸುಲೋಚನಾ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿವಾಹಿನಿಯಲ್ಲಿ ಇದೀಗ ಕೇಳಿ ಆನಂದಿಸೋಣ. ಈ ಒಂದು ಗೀತೆಯ ರಚನೆಕಾರರಾಗಿ NS ಲಕ್ಷ್ಮೀನಾರಾಯಣ ಭಟ್ರು, ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು, ಹಾಗೆ ಒಲುಮೆ ಹರಿಸಿದ ಅಂದದ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಸುಮಧುರವಾದಂತಹ ಭಾವಗೀತೆಗಳ ಕಾರ್ಯಕ್ರಮ ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಳಿತು ಮಾಡು ಮನುಷ್ಯ ನೀನಿರದು ಮೂರು ದಿವಸ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಋಷಿ ಅವರ ಒಂದು ರಚನೆಯನ್ನ ಕೇಳೋಣ. ಸಂಗೀತ ನಿರ್ದೇಶಕರಾಗಿ ನಮ್ಮ ಶ್ರೀ ಮಧುರ ಅವರು. ಹಾಗೆ ಶ್ರೋತೃ ಬಾಂಧವರೇ, ಜೀವನದಲ್ಲಿ ಏನು ಇಲ್ಲ, ಇರುವಷ್ಟು ದಿನ ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವರು ಕೂಡ ಖುಷಿಯಾಗಿ ಇರ್ತಾರೆ, ನಾವು ಕೂಡ ಖುಷಿಯಾಗಿ ಇರೋಣ. ಹಾಗೆ ನಾವು ಯಾವಾಗಲೂ ಒಳ್ಳೆಯದನ್ನ ಮಾಡಿದಾಗಲೇ ಬೇರೆಯವರು ಒಳ್ಳೆಯರಾಗಲು ಸಾಧ್ಯ ಅಂತ ಹೇಳ್ತಾ ಈ ಒಂದು ಸುಂದರ ಭಾವಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಇದೀಗ ಕೇಳೋಣ, ಬಡವನಾದರೆ ಏನು ಪ್ರಿಯೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ರಾಜು ಅನಂತ ಸ್ವಾಮಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸತ್ಯಾನಂದ ಪತ್ರೋಟ ಅವರ ಒಂದು ಅಮೋಘವಾದಂತಹ ರಚನೆಯನ್ನ ಕೇಳೋಣ. ಹಾಗೆ ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು. ಒಳ್ಳೆಯವರ ಎದೆಗೆ ಒದ್ದು ಮೈ ಮಾನ ಮುಚ್ಚುವೆ ಎನ್ ಸಾಹಿತ್ಯ ಗುರುಗಳೇ, ಕನ್ನಡ ಭಾಷೆ ಅಜರಾಮರ ಇಂತಹ ಹಾಡುಗಳು ಸಿಗುವುದು ಕನ್ನಡ ಭಾಷೆಯಲ್ಲಿ ಮಾತ್ರ ಅಂತ ಹೆಮ್ಮೆಯಿಂದ ಹೇಳೋಣವೇ. ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಇದೀಗ ಸಾಗೋಣವೇ.

ಪ್ರೀತಿಯ ಶ್ರೋತೃ ಬಾಂಧವರೇ, ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು, ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ, ದಾರಾ ಬೇಂದ್ರೆ ಅವರ ಒಂದು ಕವನವನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು, ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕಿ ಸಂಗೀತ ಕಟ್ಟಿ ಅವರು. ಗೀತೆ ಮುಗಿಲ ಮಾರಿಗೆ ರಾಗ ರತಿಯ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆ. ಇಂತಹ ಒಳ್ಳೆಯ ಹಾಡು ಸಾಹಿತ್ಯ, ಹಾಗೆ ನಮ್ಮ ಬೇಂದ್ರೆಯವರ ಒಂದು ಅದ್ಭುತವಾದಂತಹ ಸಾಹಿತ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಸಿ ಅಶ್ವಥ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ನಮ್ಮ ಸುಮಧುರವಾಗಿರುವಂತಹ ನಮ್ಮ ಅಕ್ಕನವರ ಒಂದು ಕಂಠದಲ್ಲಿ ಈ ಒಂದು ಅದ್ಭುತವಾದಂತ ಭಾವಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಈ ಒಂದು ಭಾವಗೀತೆಯನ್ನ ಎಷ್ಟು ಬಾರಿ ಕೇಳಿದರೂ ನಮ್ಮ ಮನಸ್ಸಿಗೆ ಬೇಜಾರು ಅನಿಸುವುದೇ ಇಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಭಾವಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಂಗಮ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಸಂಜೆಯ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

0: ಒಂದು ಸಾಕ್ಷಿ ಅಂತ ನಾನು ಅನ್ಕೊಳ್ತೀನಿ ಸರ್.
1: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂತ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯೆ ಕಲಿಸಿದಂತ ಮೊದಲ ದೈಹಿಕ ಶಿಕ್ಷಕರು ಮತ್ತೆ ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನ ಕರೆಸಿಕೊಂಡು ನಿನ್ನಲ್ಲಿ ಈ ತರ ಪ್ರತಿಭೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂತ ಒಂದು ಘಟನೆ.
0: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಆರಿಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ.
1: ಖಂಡಿತ ಸರ್, ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನಾನು ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದ ಋಣ ಅಂದರೆ ವೆರೈಟಿಸ್.
0: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ ಎಸ್ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲಿ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
1: 2007 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬಾ ದುಃಖ ಅಂತ ಪುಟ್ಟ ಸಂದರ್ಭ ಅಂದ್ರೆ 2005 ನಾನು ಫೈನಲ್ ಇಯರ್ ಬಿಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸ್ ಇಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ನನ್ನ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಅನ್ನೋ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾನು ಬಂದು
0: ಆಯ್ಕೆ ಮಾಡ್ಕೊಂಡು
1: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ದೂತಿಗಿಡದೆ ಕಂಟಿನ್ಯೂ 2 ಶ್ರಮ ಪಟ್ಟೆ. 2005 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ ಸರ್.
0: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ದಿದ್ದು ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ?
1: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದೀನಿ. ಕಳೆದ 18 ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು. 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೇನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂತಹ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವತ್ತಕ್ಕೂ ನನಗೆ ಕೂಡ
0: ಇಲ್ಲ ಅಂದಿಲ್ಲ.
1: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ತೀನಿ.
0: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ ಅದರೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತವಾಗೂ ಬೇಕಾಗುತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್. ಸರ್, ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ.

0: ಹೀಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ? ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
1: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆಯಾಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನಂಗೆ ಏನೂ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೂ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೂ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡನ ನಿವಾರಿಸ್ಕೋಬೇಕು, ಸಮಾಜಕ್ಕನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲ್ ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲ್. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ಕಾಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮಿಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೋಣ, ಮಿಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ, ಇಲಾಖೆ ಒಳ್ಳೆ ಇಲಾಖೆಗೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೀಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೇನೆ ಸ್ಪೋರ್ಟ್ಸ್ಗೆ ನನಗೆ ಆಗಿ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ? 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35 ವರ್ಷ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟ್ ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ, ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕ್ಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನ್ಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವ್ರೀಗ MA ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ಅನ್ನೋರು, 48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು. 3 ಜನ ನನ್ನ ಮೇನ್ ಇವೆಂಟ್ 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd place ಆಯಿತು, ಬ್ರಾನ್ಸ್ ಮೆಡಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೆ ಒಂದು 53.04 ಬಂತು. 400 meter ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ DVSP ಆಗಿ ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 changes ಕೊಡಿದರು. ವರ್ಲ್ಡ್ ಚಾಂಪಿಯನ್ 100 ವರ್ಲ್ಡ್ ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂತ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಮ್ಮ ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರ್ಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇಡೀ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂತ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು. ಇಂಜಿನಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ. ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮಿಂಗ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
0: ಓ ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು ಎರಡು ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆದ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
1: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ ಎಮ್ ಡಿ ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
0: ನೋಡಿ, ಇದೇ ನೋಡಿ, ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
1: ನನಗೆ ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು
0: ಸರ್, ಖಂಡಿತ ಅವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವು ಏನೇ ಸಾಧನೆ ಮಾಡಿದ್ರೂ ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸರ್, ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
1: ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115ಕ್ಕಿಂತ ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
0: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂತ ಕನಸುಗುನು ಇವತ್ತಿಗೂ ಏನು ಅನ್ಸುತ್ತೆ ಯಾವ ರೀತಿ?
1: ಹೈಸ್ಕೂಲ್ ಹಂತದಲ್ಲಿ ಇರ್ಬೇಕಾದ್ರೆ ನನ್ನ ಕನಸುಗಳನ್ನ ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂತ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಓದಂತ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದ್ರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆನ ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
0: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನೊಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲೂ ಆಗಬೇಕು, ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನಂಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು, ಎಸ್ ಎಲ್ ಸಿ ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರ ಬೇರೆ, ಈಗಿರ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳೋದು ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನೇ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿನಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ ಆಗಿರುತ್ತೆ.
0: ಖಂಡಿತ ಖಂಡಿತ, ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
1: ಖಂಡಿತ
0: ಸರ್. ಎಸ್ ಸರ್. ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ
1: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸ್ತಾಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ್ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರನ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ, ನಿಮ್ಗೆ ಯಾವಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳೇ ಆಗಿರ್ಬೋದು, ಮತ್ತೆ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ. ಖಂಡಿತ ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ, ಅದ್ಭುತವಾದ ಕಾರ್ಯಕ್ರಮ. ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ನೋಡ್ತಾ, ಅಂತ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
0: ಖಂಡಿತ ಖಂಡಿತ,
1: ಇಲಾಖೆಗೆ ಒಂದು ಗೌರವ ತಂದ್ಕೊಟ್ಟೇನು ಅನಿಸ್ತೈತಿ.
0: ಸರ್, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು, ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್. ಅದು ತಮಗೆ ಎರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾ ಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
1: ನಾನು ಮೊದಲೇ ಹೇಳಿದೆ. ಈಗ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಫೀಲ್ಡಿಲ್ಲ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲ್ಗಳು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡಿದ್ದೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿಡಬೇಕು. ಭಾರತ ಬಾವುಟವನ್ನು ಎತ್ತಿಡಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
0: ಸರ್, ಖಂಡಿತ ಆಸೆ ಅಂತೂ ಇದೆ. ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ
1: ಸರ್? ಇಂದಿನ ಯುಗ ಮೊಬೈಲ್ ಯುಗ. ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಗಳು, ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು, ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲಿಗೆ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾಯಿರ್ತಾರೆ ಮೊಬೈಲ್ ನೋಡ್ತಾಯಿರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾಯಿರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗಿಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನು ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ್ ಸಾಹೇಬರು ಒಂದು, ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಿದ ಸಂದರ್ಭದಲ್ಲಿ ದೇವೇಂದ್ರ ಮಾಧವ್ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು. ನನಗೆ ಒಂದು ನನ್ನ ಒಂದು ಕೋರಿಕೆ, ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
0: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ. ತಾವು ಒಂದು ಮಾತನ್ನು ಹೇಳಿದರೆ ಎಲ್ಲರ ಹತ್ರ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲೂ ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು ಕೇಳಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ ಕೇಳುವಾಗ ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ ಸೋಲು ಗೆಲುವು ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದ್ವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರೋ ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯಾ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿ ಆದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನ ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿ ಆಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನೂ ಇತ್ತು. ಅವ್ರ ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗೋಕೆ ಶುರು ಆಗ್ತಾರಲ್ವಾ, ಗಂಡನು ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು. ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರೇನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮದ್ದು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನು ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನು ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನು ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೇ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೆ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೆ ಇದ್ರೆ ಸಾಲದು, ಜೊತೆಗೆ ಗಂಡನೂ ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರಾ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದ ವರ್ಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ರೆ ಮಕ್ಕಳಿಗಾಗ್ಲಿ ಗಂಡಿನ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬಾ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗ್ಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಲು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಮೌಸ ಕಾಲ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದು ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ, ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅಂದ್ರೆ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದೇ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ, ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ ಇನ್ನು, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾ ಇದ್ದೀನಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು, ಅವಾಗ ಅವ್ರು ನಮ್ಮ ಮನೆಯಲ್ಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ, ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ, ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಬೋದು, ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡಿಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೋ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿ ಆ ಮನೆಯ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನು ಕಾಪಾಡುವಲ್ಲಿ ಪಾತ್ರವನ್ನು ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದ್ದೇನೆಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿ ಅಲ್ಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲೆಲ್ಲಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು, ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನು ಬೇಡ ಸೋಲನು ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು, ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗ್ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು, ಹೆಣ್ಣೆ
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದ್ರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡ್ ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ
1: ಅಂತ.
0: ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ ಆದ್ರೆ, ಇನ್ನೊಂದು

0: ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನು ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ ತಮಗೆ?
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಇಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹೆಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
0: ಕೇಳಿಸ್ಕೊಳ್ಳುತ್ತೆ,
1: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರಾದ್ರು ಬಂದ್ರೆ, ಅತಿಥಿ ನಾವು ಇಲ್ಲದೇ ಇದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು? ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ
1: ತಿಳಿಸಬೇಕು
0: ಅಂತ. ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು. ದುಂದು ವೆಚ್ಚ ಮಾಡಬಾರದು. ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ. ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವ್ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವ್ ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ ಆತರ ಜವಾಬ್ದಾರಿನ ಕಲಿಸೋ ಅಂತ.
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ರಿ. ಎಸ್ ಮೇಡಮ್.
1: ಹಾಗೆ ಆಕ ಆಟ ಪಾಠ ಮಕ್ಕಳು, ಯಾವ್ದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನೂ ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು. ಈಗ ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ. ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು.

0: ನಾವು ಇನ್ ಟೈಮ್ ನಾವು ಮಾಡಿಕೊಟ್ಟವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ. ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟಿದ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು. ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಂಡು ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ? ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು. ಟೈಮ್ ಸರಿಯಾಗ ಮಗು ಹೋಗಂಗೆ ಅದಕ್ಕೆ ಯೂನಿಫಾರ್ಮ, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ ಅದನ್ನು ಸಹ ನಾವು ಗಮನಿಸಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನೂ ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ. ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು, ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗೆ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು. ಆ ಪಿಟಿಎಂ ಅಂತ ಮಾಡ್ತಾರೆ ಅವರು, ಪಾಪ ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್. ನಮ್ಮ ಮಗು ಬಿಟ್ಬಿಟ್ವಿ, ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರ ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ ಜವಾಬ್ದಾರಿ. ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು. ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓದಿಸ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೇಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಜೊತೆ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ, ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು, ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ 10th standard 9th-10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮ್ಗೆ ಭಯ ಆಗುತ್ತೆ. ನೀವು ಓದಿದ ಈಗ ಮೊನ್ನೆ ಟಿವಿಯಲ್ಲಿ ನೋಡಿದ್ದೀರ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು, ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದ್ರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡ್ಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು, ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡ್ಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತೆ ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ತರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ ನಮಗೂ ಬಹಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮ ಮನೆಯಲ್ಲಿ ತೊಂದೇನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
1: ಅಲ್ಲ, ತಾವು ಹೇಳಿದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು.
0: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ. ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
1: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ. ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
0: ಖಂಡಿತ ಖಂಡಿತ. ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ವಾ.
1: ಇನ್ನು ಚಾಲೆಂಜ್ ಬರುತ್ತೆ. ಅಲ್ಲಿ ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನು
0: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
1: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನ ವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ. ಅದ್ ಪ್ಲಾನ್ ಮಾಡ್ಕೊಂಡು
0: ಇಬ್ರು ಹಂಚ್ಕೋಬೇಕು ಸಮನಾಗಿ. ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ. ಅವ್ರ ಒಟ್ಟಿಗೆ ಜವಾಬ್ದಾರ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಳ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು. ಅದೇನು ದೊಡ್ಡ ವಿಷಯ ಏನಲ್ಲ.
1: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟಾಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನ ಗಮನಿಸಬೇಕು, ಮತ್ತೆ ಹಿರಿಯರನ್ನ ಗೌರವಿಸಬೇಕು, ಮನೆಯಲ್ಲಿರುವಂತ ಕುಟುಂಬದ ಹಿರಿಯರನ್ನ ಗೌರವಿಸಬೇಕು, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನ ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು. ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನ ನಾಲ್ಕು ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯ್ತು ಅಂತ ಕೇಳಿದವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದಿ.
1: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನ ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನ ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನ ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾದ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹುಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವಿವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೇ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೇ ನನಗೆಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೇ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳ್ಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನು ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನು ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾವ ಉದ್ಯಮವಿರಲಿ ಅದರದರ ಕಷ್ಟವಿದೆ, ಕಾದು ಕುಳಿತಿವೆ ಅಲ್ಲಿ ಚಿಂತೆ ಛಲ ನೂರು.

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್

ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ

0: ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ಅಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೊತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬೋದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಸ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್, ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನ್ನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಯಿಲ್, ವಿಶ್ವೇಶ್ವರಯ್ಯ, ಕಾಂತರಾಜ ಅರಸ್ ಹಿಂಗೆ

0: ಈ ದಿವಾಂಧ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು ಅವಾಗ ತಾನೇ ನೋಡಿ, 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1930-31 ಸಕ್ಕರೆ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದ ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ
1: ಮಾಡಿದ್ರು.
0: ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ, ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದ್ ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
1: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
0: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತೀರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸ್ಬೇಕು.
1: ಹೌದು,
0: ಕಬ್ಬನ್ ಬೆಳೆಸ್ಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡ್ಬೇಕು,
1: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
0: ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರ್ ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನು ಬಂತು. ಜನಕ್ಕೆ ಹೆಂಗಾಗೋಯ್ತು ಮಂಡ್ಯದವ್ರಿಗೆ, ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನೋ ದೊಡ್ಡ ಸಮಸ್ಯೆ ಏನಂತಂದ್ರೆ ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ ಅವತ್ತಿನ ಜಮೀನ್ಗೆ ಒಂದ್ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ
1: ಇರಬೇಕು.
0: ಜನ ಟ್ಯಾಕ್ಸ್ ಕಟ್ಟಬೇಕಾ ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ ಇಲ್ಲ, ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನ ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಆಗ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂತ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ ನೋಡಿ ರೆಡ್ ಮಾರಿಷಿಯಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂತ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
1: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದ ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯ್ತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
0: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,000 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ, ಹಿಂಗೆ ಅನೇಕ ಬೆಳೆಗಳು ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತು ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ. ಅದು ಕಾರ್ಖಾನೆ ಶುರು ಆಯಿತು ಫಸ್ಟ್ 1933 ಶುರು ಆದಾಗ 307,500 ರೂಪಾಯಿ ಲಾಭವನ್ನು ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮಗೆ ಫ್ಯಾಕ್ಟ್ರಿ ಹೆಂಗ್ ಬೆಳೆತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂತ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
1: ಸರ್ಕಾರ
0: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದೆ. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಈ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
1: ಒಂದು ಮೈ ಶುಗರ್ ಕಾರ್ಖಾನೆ
0: ಒಳಗೆ ಇಷ್ಟಿದೆ,
1: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
0: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳಿರ್ತಾ ಇತ್ತು.
1: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈಶುಗರ್ ಇಂದ ಅಭಿವೃದ್ಧಿ ಆಯ್ತು.
0: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
1: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
0: ನೋಡಿ, ಅದ್ರ ಮೈಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
1: ಹೌದು,
0: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು, ಪ್ರಯೋಗ ಕ್ಷೇತ್ರ ಇತ್ತು, ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಶುಗರ್ ಫ್ಯಾಕ್ಟ್ರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ, ಜನಕ್ಕೆ ಅನುಕೂಲ ಆಗತ್ತಂತ. ಆಮೇಲೆ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲ

0: ಅಂದ್ರೆ ಅಟ್ ಲೀಸ್ಟ್ ಎ ಮಿಲ್ ಅನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, ಮೂರ್ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ರಿಂದ ಆಚೆಗೆ ಈಗ ಹತ್ರ ಹತ್ರ 2025 ರ ತನಕ 2024 ರ ತನಕನೂ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನ ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಅಷ್ಟು, ಒಂದು 100 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಅಷ್ಟು ಅನುದಾನ ಇದೆ. ಆದ್ರೆ ಒಂದ್ ಪ್ರಶ್ನೆ, 8 ಕೋಟಿ ಕೊಟ್ಟಾಗ ಕಂಪ್ನಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರ್ ಅಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿಯಲ್ಲಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬಾ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂತಹ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬಾ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈಶುಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈಶುಗರ್ ಫ್ಯಾಕ್ಟ್ರಿ.
1: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯ್ತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಶುಗರ್ ಬಗ್ಗೆ, ಅಂದ್ರೆ ಈ ಮೈಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
0: ಒಂದ್ ಕಾಲದಲ್ಲಿ ನಾವು 9 ಲಕ್ಷ ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು, ಕಳಿಸ್ತಾ ಇದೀವಿ. ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ, 28ರಲ್ಲಿ ಸಮೀಕ್ಷೆ ಮಾಡಿದಾಗ 290 ರಿಂದ 320 ದಶಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕು, ಅದಕ್ಕೆ ಸಕ್ಕರೆ ಬೇಕು. ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದಿಂದ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದೆಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡಿಡಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆಯ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು, ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
1: ಖಂಡಿತ ಸರ್.
0: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬಾ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ.

0: ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
1: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
0: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತೆ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
1: ಅವರ
0: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು ಅವ್ರ ಜೊತೆ
1: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
0: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲಾ ವಿಷಯದಲ್ಲಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
1: ಖಂಡಿತ,
0: ಅದರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಉಳಿಸೋಣ. ಯಾಕೆ, ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನೋ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
1: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
1: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
2: ಇದು ನಮ್ಮ ನಾಡು